अभी तक आप सुन रहे थे कार्यक्रम भोर सुहानी। वंदे मातरम।

ಎಲ್ಲರಿಗೂ ಶುಭೋದಯ. ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕಾರ್ಯಕ್ರಮವನ್ನು ಶುರು ಮಾಡೋಣ. ಶುಭ ದಿನ ನಿಮ್ಮದಾಗಿರಲಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಕೇಳ್ತಾ ಇರಿ FM ರೈನ್ಬೋ.

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
1: ದೇವಿ ಎನ್ನುತ್ತಲಿ ಮಾತೆ ಎನ್ನುತ್ತಲಿ ಹೆಣ್ಣನ್ನು ಪೂಜಿಸೋ ಜನರೇ.
0: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಮೆಟ್ಟಿಲ ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 6:10. ನಾದಾರ್ಚನೆ ಕಾರ್ಯಕ್ರಮವನ್ನು ಶುರು ಮಾಡುವ ಹೊತ್ತು ಇದು. ಮೊದಲನೇದಾಗಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮುಂದೆ ದಿವ್ಯಾ ಸಂಪತ್ ಅವರ ಗಾಯನದಲ್ಲಿ ಬಸವಣ್ಣನವರ ಸುಂದರ ವಚನ, ಅದಾದ ನಂತರ ಪಂಡಿತ್ ಭೀಮಸೇನ್ ಜೋಶಿ ಅವರ ಮತ್ತೊಂದು ಸುಂದರ ದೇವರನಾಮ.

ಮುಂದಿನ ಭಕ್ತಿಗೀತೆ ಭಕ್ತ ಜ್ಞಾನದೇವ ಚಿತ್ರದ ಸುಂದರ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:40. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ICAI ಬೆಂಗಳೂರು ಬ್ರಾಂಚ್.
2: ICAI ಬೆಂಗಳೂರು
3: ಸಿಎ ಶಿಕ್ಷಣ ನೀಡುತ್ತಲೇ
4: ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ.
5: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
6: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
5: ಬೆಂಗಳೂರು ಚಾಪ್ಟರ್,
6: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
7: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು.

0: ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಈಗ ನಾವೆಲ್ಲ ಓದ್ಬೇಕಾದ್ರೆ ನಮ್ಗೆ ಟೀಚರ್ಸ್ ಕೇಳ್ತಾ ಇದ್ರು, ನೀನ್ ಏನ್ ಆಗ್ಬೇಕಂತ ಇದೀಯಾ? ನಾವು ಪೊಲೀಸ್, ಲಾಯರ್, ಇಂಜಿನಿಯರ್, ಡಾಕ್ಟರ್, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಹೇಳಿ ಒಬ್ರು ಸ್ಟೂಡೆಂಟ್ ಮನಸ್ಸಲ್ಲೂ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಇದು ಪಾಪ್ಯುಲರ್ ಆಗ್ಲಿಲ್ಲ ಅನ್ಸ್ತಾ ಇದೆಯಾ? ಏನ್ ಅನ್ಸುತ್ತೆ?
1: ಈಗ ಸಿಚುವೇಶನ್ ಬದಲಾಗಿದೆ, ಮೋರ್ ಅಂಡ್ ಮೋರ್ ಪೀಪಲ್ ವುಡ್ ವಾಂಟ್ ಟು ಗೋ ಟು ಸಿಎ.
0: ಈ ಪರೀಕ್ಷೆಗಳು ನಮ್ಮ ಕರ್ನಾಟಕಕ್ಕೆ ಸಪರೇಟ್ ಅಥವಾ ಬೇರೆ ರಾಜ್ಯದಲ್ಲೇ ಸಪರೇಟ್ ಆ ರೀತಿ ಇರುತ್ತೆ? ಹೇಗೆ ಈ ಪರೀಕ್ಷಾ ಕ್ರಮ ನಡೆಯುತ್ತೆ?
1: ಇಲ್ಲ, ಇದು ಆಲ್ ಓವರ್ ಇಂಡಿಯಾ ಒಂದೇ ಟೈಪ್ ಆಫ್ ಎಕ್ಸಾಮ್ಸ್ ವಿಚ್ ವಿಲ್ ಹ್ಯಾಪನ್ ಅಂಡ್ ಒನ್ ಟೈಮ್ ಅಲ್ಲಿ ಆಗುತ್ತೆ. ಸೊ ಎವ್ರಿ ಮೇ ಫಸ್ಟ್, ಸೆಪ್ಟೆಂಬರ್ ಫಸ್ಟ್ ಅಂಡ್ ನವೆಂಬರ್ ಫಸ್ಟ್ ಎಕ್ಸಾಮ್ಸ್ ಆರ್ ಕಂಡಕ್ಟೆಡ್. ಅದು ಡೇಟ್ಸ್ ಎಲ್ಲ ಫಿಕ್ಸ್ಡ್, ಅಂದ್ರೆ ಇದು ನಮ್ದು ಎಕ್ಸಾಮ್ ಆಗಿದ್ರೆ ಮೇ ಫಸ್ಟ್ ಗೆ ಆಗೋದು ಅನ್ನೋ ರೀತಿನೇ ಆಗೋದು. ಇಂಟರ್ ಗೆ ಮೂರ್ ಸಲ, ವರ್ಷದಲ್ಲಿ ಮೂರ್ ಸಲ ನಡೆಯುತ್ತೆ, ಫೈನಲ್ ಗೆ ವರ್ಷದಲ್ಲಿ ಎರಡ್ ಸಲ ನಡೆಯುತ್ತೆ. ಸೊ ಆಲ್ ಓವರ್ ಇಂಡಿಯಾ ಒಂದೇ ಕ್ವೆಶನ್ ಪೇಪರ್, ಒಂದೇ ಮೋಡ್ ಆಫ್ ಕಂಡಕ್ಟಿಂಗ್ ಎಕ್ಸಾಮ್ಸ್, ನೋ ಆನ್ಲೈನ್ ಎಕ್ಸಾಮ್ಸ್. ನಮ್ದೆಲ್ಲಾನು ಫಿಸಿಕಲ್ ಸೆಂಟರ್ಸ್ ಗೆ ಬಂದು ಎಲ್ಲ ಸೆಂಟರ್ಸ್ ಅಲ್ಲೇ ಮಾಡುವಂತ ಎಕ್ಸಾಮ್ಸ್.
0: ಚಾರ್ಟೆಡ್ ಅಕೌಂಟೆಂಟ್ ಗಳ ಪ್ರಮುಖ ಕರ್ತವ್ಯ ಏನು ಅಂತ ಹೇಳ್ತೀರಾ?
1: ಆಸ್ ಎ ಪ್ರೊಫೆಷನ್, ನಮ್ದು ಆಸ್ ಪ್ರಾಕ್ಟಿಸಿಂಗ್ ಚಾರ್ಟ್ ಅಕೌಂಟೆಂಟ್ಸ್ ಆರ್ ಆಸ್ ದ ಇಂಡಸ್ಟ್ರಿ ಪ್ರೊಫೆಷನಲ್, ಮೇಕಿಂಗ್ ಶ್ಯೂರ್ ದಟ್ ವಾಟ್ ಈಸ್ ಬೀಯಿಂಗ್ ರಿಪೋರ್ಟೆಡ್ ಟು ದಿ ಗವರ್ಮೆಂಟ್, ವೆದರ್ ಇನ್ ಮೈ ಕೆಪಾಸಿಟಿ ಆಸ್ ಎ CFO ಆರ್ ವೆದರ್ ಇನ್ ಕೆಪಾಸಿಟಿ ಆಫ್ ಆಡಿಟರ್, ಎರಡು ಡಿಫ್ರೆಂಟ್ ರೋಲ್ಸ್. ಇದೆರಡರಲ್ಲೂ ವಾಟ್ ಈಸ್ ಬೀಯಿಂಗ್ ರಿಪೋರ್ಟೆಡ್ ಟು ದ ಗವರ್ಮೆಂಟ್ ಇಸ್ ಟ್ರೂ ಅಂಡ್ ಫೇರ್, ಅಂದ್ರೆ ಅದನ್ನ ನಮ್ದು ಪ್ರಮುಖವಾದ ಜವಾಬ್ದಾರಿ ಅದೇನೆ. ಯಾಕಂದ್ರೆ ಈ ಚಾರ್ಟ್ ಅಕೌಂಟೆಂಟ್ ಅಂತ ಹೇಳಿದ್ರು ದಟ್ ಈಸ್ ಸಿನಾನಿಮಮ್ ಟು ಆಡಿಟರ್ಸ್. ನಾವು ಟ್ಯಾಕ್ಸ್ ಅದೆಲ್ಲ ಬೇರೆ ಬರುತ್ತೆ, ಫಸ್ಟ್ ನಮ್ಮ ಪ್ರೊಫೆಷನ್ ಆಡಿಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಆಡಿಟರ್ ಅಂತ ಹೇಳಿದ್ರೆ ನಾನು ಆಡಿಟ್ ಮಾಡಿರೋದು ಕರೆಕ್ಟ್ ಆಗಿದೆ ಅನ್ನೋದನ್ನ ಒಂದು ಟ್ರಾನ್ಸ್ಪರೆನ್ಸಿ ಅಂಡ್ ಎಥಿಕಲ್ ರಿಪೋರ್ಟಿಂಗ್ ಶುಡ್ ಬಿ ದೇರ್, ಅದು ಪ್ರಮುಖವಾದ ಜವಾಬ್ದಾರಿ ಆಗುತ್ತೆ.
0: ಆಡಿಟರ್ಗೂ ಚಾರ್ಟೆಡ್ ಅಕೌಂಟೆಂಟ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಎರಡು ಒಂದೇನಾ?
1: ಇಲ್ಲ ಇಲ್ಲ, ಖಂಡಿತ ಡಿಫ್ರೆನ್ಸ್ ಇದೆ. ಅಂದ್ರೆ ಆಡಿಟರ್ಸ್ ಅಂತ ಹೇಳಿದ್ರೆ CA ಕ್ವಾಲಿಫೈ ಆಗದಲೇ ಇರೋರು ಆಡಿಟರ್ಸ್ ಅಂತ ಕರ್ಕೊಂತಾರೆ. ಸೊ ಅವರು ಬೇರೆ, ಚಾರ್ಟ್ ಅಕೌಂಟೆಂಟ್ಸ್ ಅಂದ್ರೆ ದ ಒನ್ ಹೂ ಹ್ಯಾಸ್ ಪಾಸ್ ದಿ CA ಎಕ್ಸಾಮ್ ಅಂಡ್ ಅಲಾಟೆಡ್ ಎ ಮೆಂಬರ್ಶಿಪ್ ನಂಬರ್. ನಾನು ಹೇಳಿದ್ನಲ್ಲ, ಒಂದು ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ನಂಬರ್ ಇರುತ್ತೆ, ಈಗ ನನಗೂ ಒಂದು ಮೆಂಬರ್ಶಿಪ್ ನಂಬರ್ ಇದೆ. ಸೊ ದಟ್ ಈಸ್ ವೆನ್ ಐ ಆಮ್ ಎಂಟೈಟಲ್ ಟು ಕಾಲ್ CA ಓನ್ಲಿ ಆಫ್ಟರ್ ದಟ್. ನನ್ನ ಹೆಸರಿಂದ ನಾನು ಈಗ CA ಅಂತ ಹಾಕೋಬಹುದು. ಆಡಿಟರ್ಸ್ ಅಂತ ಹೇಳಿದವರು ಮೇ ನಾಟ್ ಬಿ ಕ್ವಾಲಿಫೈಡ್ ಅಸ್ ಚಾರ್ಟ್ ಅಕೌಂಟೆಂಟ್ಸ್ ಅಂಡ್ ದೇ ಮೇ ನಾಟ್ ಬಿ ಏಬಲ್ ಟು ಪುಟ್ ದ ಟೂ ಲೆಟರ್ಸ್ ಬಿಫೋರ್ ದೇನ್.
0: ಓಕೆ, ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಅದೇ ಇಂಟರ್ವ್ಯೂ ಐತೆ, ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಸಿಗ್ತದೆ.
3: ಅಯ್ಯೋ ನನ್ ಬಂಗಾರ, ಕೆಲ್ಸಕ್
4: ಬೇಡ ಮಗ. ನೋಡವ, ನಮ್ಮ ಪಕ್ಕದ ಗೌಡ್ರ ಮಗ ಇದಾನಲ್ಲ, ಅವ CA ಮಾಡ್ತಾವನಂತೆ, ಚಾರ್ಟೆಡ್ ಅಕೌಂಟೆಂಟ್ ಆಗ್ತಾನಂತೆ. ಅವನ್ಕಿಂತ ನೀನ್ ಬಹಳ ಜಾಣಿ ಇದೀಯಾ, ಅಂತದ್ರಾಗೆ ಯಾಕೆ ನೀನ್ CA ಮಾಡಬಾರ್ದು? CA ಪಾಸ್ ಆದ್ಮೇಲೆ ಕೆಲ್ಸ ಸಿಗ್ಬೇಕು ಅಂತಾನೆ ಇಲ್ಲ, ಕೆಲ್ಸನ ಶುರುಲೇ ಮಾಡ್ಬಿಡ್ಬೋದು. ಹಣಕಾಸಿನ ಬಗ್ಗೆ ಒಂದ್ ಗಂಟೆ ಜಾಸ್ತಿ ಕೂಲಿ ಕೆಲ್ಸ ಆದ್ರೂ ಮಾಡಿ ನಿಂಗೆ CA ಓದಿಸ್ತೀನಿ.
2: ಅಯ್ಯೋ ಅಪ್ಪ, ನಮ್ಮಂತ ಹಳ್ಳಿ ಹೆಣ್ಮಕ್ಳು ಇಂಗ್ಲಿಷ್ ಬರ್ದೆ CA ಎಲ್ಲ ಹೆಂಗ್ ಮಾಡಕಾಯ್ತದೆ ಅನ್ಕೊಂಡಿದ್ದೆ. ಈಗ ನೀನ್ ಹೇಳದ್ಮೇಲೆ, ಇಷ್ಟು ಭರವಸೆ ಕೊಟ್ಮೇಲೆ ನಾನು CA ಓದೇ ಓದ್ತೀನಪ್ಪ.
0: ICI ಬೆಂಗಳೂರು ಶಾಖೆಯ ಒಂದು ವಿಶೇಷ ಏನು ಅಂತ ಹೇಳ್ಬೋದು?
1: ಸೊ ನಮ್ ಶಾಖೆ ಯಾವ ತರ ಅಂತ ಹೇಳಿದ್ರೆ, ಆಲ್ ಓವರ್ ಇಂಡಿಯಾ ಬೆಂಗಳೂರಿಗೆ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತಾರೆ. ಇಟ್ ಈಸ್ ಇನೋವೇಟಿವ್, ಇಟ್ ಈಸ್ ಅ ಬೆಂಚ್ ಮಾರ್ಕ್. ಬೆಂಗಳೂರಲ್ಲಿ ಮಾಡಿದ್ರು ಕಾರ್ಯಕ್ರಮ ಅಂದ್ರೆ ದೇ ನೋ ದಟ್ ದಟ್ ವಿಲ್ ಬಿ ದ ಬೆಸ್ಟ್, ದಟ್ ವಿಲ್ ಬಿ. ಬೆಂಗಳೂರಲ್ಲಿ ಮಾಡಿರುವಂತ ಕಾರ್ಯಕ್ರಮಗಳು ಯುನೀಕ್ ಆಗಿರ್ತವೆ. ಅದನ್ನ ಕಾನ್ಸೆಪ್ಚುಲೈಸೇಷನ್ ಏನಿರುತ್ತೆ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ವಿಚ್ ಇಸ್ ನಾಟ್ ಬಿಂಗ್ ಫಾಲೋಡ್. ಸೊ ಬ್ಯಾಂಗ್ಳೂರ್ ಆಲ್ವೇಸ್ ಸೆಟ್ಸ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು.
0: ಕೇಳಿದ್ರೆ ಇಲ್ಲಿಯವರೆಗೆ CA ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
5: CA ಕೋರ್ಸ್
0: ಕಬ್ಬಿಣದ ಕಡಲೆ ಎಲ್ಲ.
5: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
0: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ
5: ಬೆಂಗಳೂರು ಚಾಪ್ಟರ್.

ಸೃಷ್ಟಿಸು ಆಕಾಶವಾಣಿ ಎಫ್ಎಂ ರೇನ್ಬೋ. ನಾದಾರ್ಚನೆಯಲ್ಲಿ ಮುಂದಿನ ಹಾಡು ಮುತ್ತೈದೆ ಭಾಗ್ಯ ಚಿತ್ರದ ಸುಂದರ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಗಾನ ಸರಸ್ವತಿಯ ಗಾಯನ.

0: ಸ್ನೇಹಿತರೆ, ಸಮಯ ಏನೇನಾಗ್ತಾ ಇದೆ, 6:50. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
3: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂತ ಜಾಯಮಾನ ಅಲ್ಲ. ಹಿಂಗಾಗಿ ನನಗೆ ಏನಾದ್ರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವ್ರಿಗೆ ಹೃದಯ ಆಘಾತ ಆಗ್ಬಹುದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದ್ರಂತ ಗಾದಿ ಮಾತು ಐತಲ್ಲ. ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನಿ. ಆದ್ರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನೂ ಸೇರಿ ಸ್ವಲ್ಪ ನನ್ನ ಪರವಾಗಿನ ಆಯ್ತು. ಸ್ನೇಹ ವಲಯ ಬಹಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಬಹಳ ಜನ ಅದಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಬಹಳ ಜನ ಹಾಂಟ್ ಮಾಡ್ತೈತಿ. ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತೈತಿ. ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್.
4: ಅಕ್ಕಮಹಾದೇವಿ
3: ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳಕ್ಕೆ. ಚನ್ನಮಲ್ಲಿಕಾರ್ಜುನ್ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಯಾವುದೋ ಒಂದು ಕಾಲಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು. ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗೀತೆ ಬರ್ಲಿಕ್ಕೆ ಶುರು ಮಾಡಿದೆ. ಪದ್ಯ, ನಾಟಕ, ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ. ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು, ಹಿಂಗೆ ನನ್ನೊಳಗೆ ಏನೇನೈತೋ ಅದು ಹೊರಗೆ ಬರಬೇಕು ಅಂತಂದ್ರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂತ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸಿಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಾದಂಥ ಒಂದು ಕ್ರಿಯೆ. ಅದ್ರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಹಂತದ ಪ್ರಭುತ್ವ ಬಂದ ಮೇಲೆ ಅಲ್ಲಿಯೂ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ ನಮ್ಮಲ್ಲಿ. ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ ಉಭಯ ಭಾಷಾ ಕವಿಗಳು ಅಂತ ಬೇಕಾಷ್ಟು ಜನ ಇದ್ದೇ ಇರ್ತಾರೆ. ಹೌದಾ? ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನನ್ನ ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆ ಒಳಗನ ಮಾಡಿದ್ದು. ಕಾವ್ಯ, ನಾಟಕ, ಅದು ಇದು ನೋಡ. ನನಗನಿಸ್ತು ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗು ನಾನು ಯಾಕೆ ಬರೀಬಾರದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕನ ಹೆಚ್ಚು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ, ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಏನಾಗ್ತಾ ಇದೆ, 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಡಿವಿಜಿಯವರ ಒಂದು ಕಗ್ಗ ಈ ರೀತಿ ಇದೆ. ಇಳೆಯಿಂದ ಮೊಳಕೆಯೊಗ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಎಷ್ಟು ಸುಂದರವಾಗಿರುವಂತಹ ಕಗ್ಗ ಅಲ್ವಾ. ಇತರರು ನಮ್ಮನ್ನು ಹೊಗಳಿ ನಾವು ಪ್ರಸಿದ್ಧಿಗೆ ಬರಬೇಕು ಅನ್ನುವ ಒಂದು ಹಂಬಲ ಒಂದು ವಿಧ ಅಂತ ಅನ್ಕೋಬಹುದು. ಮತ್ತೊಂದು ವಿಧ ಅಂದರೆ ಇಲ್ಲಿ ಸ್ವಪ್ರಶಂಸೆಯ ಮಾತುಗಳನ್ನು ನಾವೇ ಹೆಚ್ಚಾಗಿ ಆಡ್ತಾ ಹೋಗೋದು. ಸೊ ಇದು ಉತ್ಪ್ರೇಕ್ಷೆ ಅಲ್ಲ. ಏನಂದರೆ ನಾನು ಎಷ್ಟು ಜಾಣತನದಿಂದ ಇವತ್ತು ಕೆಲಸ ಮಾಡಿಬಿಟ್ಟೆ ಅಲ್ವಾ, ಅಯ್ಯೋ ಅವ್ರ ಬಾಯಿ ನಾನು ಎಷ್ಟು ಚೆನ್ನಾಗಿ ಮುಚ್ಚಿಸ್ಬಿಟ್ಟೆ ಅಲ್ವಾ ಅಂತ ಅನ್ಕೊಳ್ಳೋದು, ಅಥವಾ ವ್ಯವಹಾರದಲ್ಲಿ ಹೇಗೆ ಚಾಲಾಕನ್ನು ತೋರಿಸಿದೆ ಅಂತ ಅನ್ಕೊಳ್ಳೋದು, ಏನೇನೋ ವಿಚಾರದಲ್ಲಿ ನಮ್ಮ ಪ್ರತಿಭೆಯನ್ನು ನಾವೇ ಹೊಗಳ್ಕೊಳ್ತಾ ಇರ್ತೀವಿ. ಆದರೆ ಜಗತ್ತಿನಲ್ಲಿ ತುಂಬ ಮುಖ್ಯವಾಗಿ ಹಾಗೂ ಮಹದುಪಕಾರ ಅಂತ ನಡೆಯುವಂತಹ ಎಲ್ಲ ಕ್ರಿಯೆಗಳು ಕೂಡ ಸದ್ದಿಲ್ಲದೆ ನಡೆಯೋದು ಕಾಣಬಹುದು. ಭೂಮಿಯಲ್ಲಿ ನೆಟ್ಟಂತಹ ಬೀಜ ಮೊಳಕೆಯೊಡಬೇಕಾದ್ರೆ ಯಾವುದೇ ಥರದ ಸದ್ದು ಬರೋದಿಲ್ಲ. ಒಂದು ಕಾಯಿ ಹಣ್ಣಾಗುವಾಗ ಯಾವುದೇ ಥರದ ಸದ್ದು ಬರೋದಿಲ್ಲ. ಹಾಗೆ ಸೂರ್ಯ ಚಂದ್ರರು ಉದಯಿಸುವಾಗ ಯಾವ ಸದ್ದು ಕೂಡ ಕೇಳೋದಿಲ್ಲ. ಅಂಥದ್ರಲ್ಲಿ ಸ್ವಪ್ರಶಂಸೆಯ ಮಾತುಗಳು ಹಾಸ್ಯಾಸ್ಪದವಾಗಿ ಕಾಣುತ್ತೆ ಅಂತಾರೆ ಡಿ ವಿ ಜಿ. ಹಾಗಾಗಿ ನಿನ್ನ ತುಟಿಗಳನ್ನು ಹೊಲಿದುಕೊಂಡು ಮೌನವಾಗಿರೋದೇ ಸರಿ ಅಂತ ಹೇಳ್ತಾರೆ. ಸೊ ಇದು ಮುಂದೆ ನಾವು ಯಾವತ್ತಾರು ಇವತ್ತಿನ ದಿನ ಎಸ್ಪೆಷಲಿ, ಸೊ ನಮ್ಮ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಹೊಗಳ್ಕೊತಾ ಇದ್ದೀವಿ ಅಂತ ಅನಿಸಿದ ತಕ್ಷಣ ಒಂದು ಕ್ಷಣ ನಿಂತು ಯೋಚನೆ ಮಾಡಿ ಇರಬಹುದಾ, ಇದ್ರ ಬದಲು ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರೋದೇ ವಾಸಿನ ಅಂತ ಯೋಚನೆ ಮಾಡಿ. ಸೊ ಶುಭ ದಿನ ನಿಮ್ಮದಾಗಿರಲಿ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಸ್ನೇಹಿತರೆ, ಸಮಯ ಇನ್ನೇನಾಗ್ತಾ ಇದೆ, 7:05 ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು.

0: ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ 25%-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ

ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047ರ ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಜುಲೈ 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು ಜುಲೈ 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳ್ತಾ ಇದ್ರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಭಾವಸ್ಪಂದನ ಕಾರ್ಯಕ್ರಮದ ಸಮಯ ಆಗಿದೆ. 7:15. ಸೊ ಸುಂದರ ಭಾವಗೀತೆಗಳನ್ನು ಕೇಳುವ ಸಮಯ ಇದು. ಮೊದಲನೇದಾಗಿ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಕುವೆಂಪುರವರ ಸುಂದರ ಕವನ, ಅದಾದ ನಂತರ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಮತ್ತೊಂದು ಕವಿತೆ ದೊಡ್ರಂಗೇಗೌಡರ ರಚನೆಯಲ್ಲಿ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಮ್ಯೂಸಿಕಲಿ ಯೋರ್ಸ್, ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ ಭಾವಸ್ಪಂದನ. ಮುಂದಿನ ಭಾವಗೀತೆ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ. ಅದಾದ ನಂತರ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮತ್ತೊಂದು ಸುಂದರ ಗೀತೆ ದರಾಬೇಂದ್ರೆ ಅವರ ರಚನೆಗೆ. ಕೇಳ್ತಾರೆ ಎಫ್ಎಂ ರೈನ್ಬೋ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ. ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು

0: ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತೈಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ದತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು

ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ ಆಗಸ್ಟ್ 15ರವರೆಗೆ ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲ ಬಾಕಿಯಿರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸಪ್ನಲ್ಲಿ ಯೂಸರ್ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32ನೇ ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಅನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಕ್ಕೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬೆಲ್ಲು ಸ್ಟುಡಿಯೋ. ಸಮಯ ಆಗಿದೆ 7:47. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವ ಸಮಯ ಇದು. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫ್ರ ಸುಂದರ ಕವನ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ. ಅದಾದ ನಂತರ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಟಿ ಪಿ ಕೈಲಾಸಂ ಅವರ ಮತ್ತೊಂದು ಸುಂದರ ಕವನ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ. ಕೇಳ್ತಾ ಇರಿ FM ರೈನ್ಬೋ.

ಭಾವಸ್ಪಂದನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಗಾಯನ ಹಾಗೂ ರಚನೆ, ಗೆಳೆಯ ಬರತೀನಿ.

0: ಮ್ಯೂಸ್ ಕಲಿಯೋರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:30. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು.
3: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ACC HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ.

0: ಇದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿ ಹಕ್ನ ಒಬ್ಬ ತಜ್ಞರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
1: ಧನ್ಯವಾದಗಳು.
0: ಮೊದಲಿಗೆ ಸಿ ಹಕ್ ಹೀಗಂದ್ರೆ ಏನು?
1: ಸಿಹಕ್ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ HPC.
0: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
1: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cyber security, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
0: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು.
1: ಹೌದು.
0: ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದು ನಮ್ಮ ಶ್ರೋತೃಗಳಿಗೆ?
1: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ ಜುಲೈ 20ರಂದು ದೇಶಾದ್ಯಂತ ನಮ್ಮ ಸಿಡಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
0: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ ಜುಲೈ 20ರಂದು ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
1: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದರೆ ಸ್ಟೈಫಂಡ್ ಇರುವುದಿಲ್ಲ.
0: ಕೇಳುಗರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ. ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನು ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರಬೇಕು ನಮ್ಮ ವಿದ್ಯಾರ್ಥಿಗಳು?
1: ಅರ್ಹತೆ ಏನ್ ಇರ್ಬೇಕಂತಂದ್ರೆ BE, BTEC ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ಸ್ ಅರ್ಹತರು ಇದ್ದಾರೆ. MCA ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
0: ಸಿಹಕ್ ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
1: ಖಂಡಿತ. ಸಿಹಕ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೇಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೇಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
0: ಸಿಹಕ್ ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಹಕ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್ ಇ. ಇನ್ನು ಶಿಲ್ಪಾ ಬೊಮ್ರಿ ಅವರೇ, ECC HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆಯಾ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ?
1: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವ್ದಂದ್ರೆ HPC ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, AI ಎಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
0: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬಹುದು ಅಂತ ಅಲ್ಲಿಗೆ ನಿಲ್ಸಿದೆ ನನ್ನ ಮುಂದಿನ ಪ್ರಶ್ನೆ, ಖಂಡಿತ ಆಗಿತ್ತು ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು. ಶಿಲ್ಪಾ ಬೊಮ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
1: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ, ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಸ್ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು, ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
0: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ HPC ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಮ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ಕಾರ.
2: ಸಿಹಕ್ ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಹೊಂದಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆ

0: ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ವೆರಿ ಗುಡ್ ಮಾರ್ನಿಂಗ್, ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ನಲ್ಲಿ. ಹಲೋ ಕರ್ನಾಟಕ, ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಸ್ಟೇಡಿಯಂನಲ್ಲಿ ಸಿಕ್ಸರ್ ಬಾರಿಸಿದಾಗ ನಾವು ಚಪ್ಪಾಳೆ ತಟ್ತೀವಿ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನ ಬಂದಿದೆ ಅಂದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ತೀವಿ. ಫುಟ್ಬಾಲ್ನಲ್ಲಿ ಗೋಲ್ ಆದಾಗ ಕುಣಿದು ಕುಪ್ಪಳಿಸ್ತೀವಿ. ಆದರೆ ಆ ಮೈದಾನದ ರೋಮಾಂಚನ ಇರುತ್ತಲ್ಲ, ಆ ಆಟಗಾರರ ಆವೇಶ, ಕಣ್ಣಿಗೆ ಕಟ್ಟುವಂತೆ ನಮಗೆ ತಲುಪಿಸುವ ಆ ಬ್ಯಾಕ್ ಸ್ಟೇಜ್ ಹೀರೋಗಳು ಯಾರು ಗೊತ್ತಾ? ಅವರೇ ನಮ್ಮ ಕ್ರೀಡಾ ಪತ್ರಕರ್ತರು, ಸ್ಪೋರ್ಟ್ಸ್ ಜರ್ನಲಿಸ್ಟ್. ಇವತ್ತು ಜುಲೈ 2 ವಿಶ್ವ ಕ್ರೀಡಾ ಪತ್ರಕರ್ತರ ದಿನ. ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳಿಗೆ ನಮ್ಮ ಎಫ್ ಎಂ ರೈನ್ಬೋ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್ ಹಾಗೂ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಕ್ರೀಡೆ ಅಂತ ಅಂದರೆ ನಮಗೆ ಕೇವಲ ಒಂದು ಎಂಟರ್ಟೈನ್ಮೆಂಟ್, ಆದರೆ ಒಬ್ಬ ಕ್ರೀಡಾ ಪತ್ರಕರ್ತನಿಗೆ ಅದೊಂದು ತಪಸ್ಸು. ಮಳೆ ಇರಲಿ, ಬಿಸಿಲಿರಲಿ, ಸಿಕ್ಕಾಪಟ್ಟೆ ಚಳಿ ಇರಲಿ, ಮೈದಾನದ ಬೌಂಡ್ರಿ ಲೈನ್ ಪಕ್ಕದಲ್ಲಿ ಕ್ಯಾಮ್ರಾ ಹಿಡಿದು ಕೂತ್ಕೊಳ್ಳುವಂಥ ಫೋಟೋಗ್ರಾಫರ್ಸು, ಪ್ರೆಸ್ ಬ್ಲಾಕ್ ಬಾಕ್ಸ್ನಲ್ಲಿ ಕುಳಿತು ಪ್ರತಿ ಸೆಕೆಂಡನ್ನು ಅಪ್ಡೇಟ್ ಕೊಡುವಂಥ ವರದಿಗಾರರು, ಟಿ ವಿ ಮುಂದೆ ಕೂರಿಸುವ ಕಾಮೆಂಟೇಟರ್ಸ್ಗಳು, ಇವರೆಲ್ಲರ ಶ್ರಮ ನಿಜಕ್ಕೂ ಕೊಂಡಾಡುವಂಥದ್ದು. ಸೊ ಅವರು ಬರೆಯುವ ಒಂದೊಂದು ಸಾಲು, ಸೆರೆ ಹಿಡಿಯುವಂಥ ಒಂದೊಂದು ಫೋಟೋ ಕೂಡ ಕ್ರೀಡಾ ಇತಿಹಾಸದ ಪುಟ ಸೇರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಬಹಳಷ್ಟಿದೆ. ಸೊ ಮಾತನ್ನು ಮುಂದುವರಿಸೋಣ, ಮಧ್ಯದಲ್ಲಿ ಹಾಡುಗಳನ್ನ ಕೂಡ ಕೇಳ್ತಾ ಸಾಗೋಣ. ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಸೂಪರ್ ಹಿಟ್ ಹಾಡು ಮಿಮಿ ರಾಮದಾಸ್ ಅವರ ಧ್ವನಿಯಲ್ಲಿ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್. ಹಲೋ ಕರ್ನಾಟಕ, ಕೇಳ್ತಾ ಇದ್ರ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ. ಮಾತಾಡ್ತಾ ಇದ್ವಿ ವಿಶ್ವ ಕ್ರೀಡಾ ಪತ್ರಕರ್ತರ ದಿನದ ಬಗ್ಗೆ. ಇವತ್ತು ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ. ಕನ್ನಡದಲ್ಲಿ ಅಥವಾ ಕನ್ನಡ ನಾಡಲ್ಲಿ ಕೂಡ ಈ ರೀತಿಯ ಅನೇಕ ಅನೇಕ ಕ್ರೀಡಾ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ, ಹಾಗೆ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರಿಕೆಟ್ ಮಾತ್ರ ಅಲ್ಲದೆ ಕಬಡ್ಡಿ, ಅಥ್ಲೆಟಿಕ್ಸ್, ಖೋಖೋ ಮುಂತಾದ ಗ್ರಾಮೀಣ ಕ್ರೀಡೆಗಳಿಗೂ ಕೂಡ ಇವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ, ಬೆಳಕನ್ನು ಚೆಲ್ತಾರೆ. ಇವರೇನಾದರೂ ಇಲ್ಲದೇ ಇದ್ದರೆ ನಮಗೆ ಕ್ರೀಡಾಪಟುಗಳ ಕಷ್ಟದ ಕಥೆಗಳು, ಅವರ ಸಾಧನೆಯ ಹಿಂದಿನ ಬೆವರಿನ ಹನಿಗಳು ತಿಳಿತಾನೇ ಇರಲಿಲ್ಲ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಮ್ಯಾಚ್ ಮುಗಿದ ತಕ್ಷಣ ನಮಗೆ ಮೊಬೈಲ್ನಲ್ಲಿ ಸ್ಕೋರ್ ಸಿಗತ್ತೆ ಅಲ್ವಾ, ಹಾಗೆ ಅದಕ್ಕೆ ವಿಶ್ಲೇಷಣೆ ಸಿಗತ್ತೆ, ಅದರ ಜೊತೆಗೇನೆ ಹೈಲೈಟ್ಸನ್ನು ನೋಡಬಹುದು. ಇದಕ್ಕೆಲ್ಲ ಕಾರಣ ಅವರ ದಿನದ 24 ಗಂಟೆಯ ಶ್ರಮ ಅಂತ ಅನ್ಕೋಬೇಕು. ಸೊ ಯಾವುದೇ ನೀವು ಕ್ರೀಡಾ ಸುದ್ದಿ ಓದಿದ್ರು, ಟಿವಿಯಲ್ಲಿ ಮ್ಯಾಚ್ ನೋಡಿದ್ರು, ಅದರ ಹಿಂದೆ ಕೆಲಸ ಮಾಡಿರುವಂತಹ ಜರ್ನಲಿಸ್ಟ್ಗಳನ್ನು ಇವತ್ತು ಒಂದಿಷ್ಟು ನೆನಪಿಸಿಕೊಳ್ಳುವಂತಹ ದಿನ. ಸೊ ಮತ್ತೊಂದು ಸುಂದರ ಹಾಡು, ಚಿನ್ನಾರಿ ಮುತ್ತ ಚಿತ್ರದ ಹಾಡು. ಬೇಬಿ ರೇಖಾ ಹಾಗೂ ಸಂಗೀತಗಳು ಇದಕ್ಕೆ ಧನಿಯಾಗಿದ್ದಾರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ. ಸ್ಟೇ ಟ್ಯೂನ್ಸ್ ಟು ಎಫ್ ಎಂ ರೈನ್ಬೋ.

ಕರ್ನಾಟಕ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಕೊನೆಯದಾಗಿ ಒಂದು ಮಾತು, ಮೈದಾನದಲ್ಲಿ ಆಟಗಾರರು ಇತಿಹಾಸವನ್ನು ಸೃಷ್ಟಿಸಿದರೆ ಆ ಇತಿಹಾಸವನ್ನು ಅಕ್ಷರಗಳಲ್ಲಿ, ಚಿತ್ರಗಳಲ್ಲಿ ಮತ್ತು ಧ್ವನಿಯಲ್ಲಿ ಅಮರವಾಗಿಸುವವರು ಕ್ರೀಡಾ ಪತ್ರಕರ್ತರು. ಗೆದ್ದಾಗ ಹೆಗಲ್ ಮೇಲೆ ಕೈ ಹಾಕಿ ಸಂಭ್ರಮಿಸೋದು, ಜೊತೆಗೆ ಸೋತಾಗ ಬೆನ್ನು ತಟ್ಟಿ ಹುರಿದುಂಬಿಸುವಂತಹ ಈ ಕ್ರೀಡಾಲೋಕದ ಕಣ್ಣುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಬಿಡೋಣ. ಯಾವುದು ನೆನಪಿರಲಿ, ಆಟ ಯಾವುದೇ ಇರಲಿ, ಕ್ರೀಡಾ ಮನೋಭಾವ ನಮ್ಮದಾಗಿರಲಿ. ಇದರೊಂದಿಗೆ ನಮ್ಮ ಇವತ್ತಿನ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಡೆಯದಾಗಿ ಡಾಕ್ ಆಚಾರ್ ಅಂಡ್ ಕೋ ಚಿತ್ರದ ಸೂಪರ್ ಹಿಟ್ ಹಾಡು ಎಂ ಜಿ ದೀಪಿಕಾ ಕುಮಾರ್, ಬಿಂದು ಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್ ಅವರ ಧ್ವನಿಯಲ್ಲಿ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಬಿಂದು ಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತ ಈ ಹಾಡಿಗಿದೆ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೈನ್ಬೋ.

0: ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BS.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ ಆಗಿದೆ 9:02.

ಇದು ಸಾಕತ್ತು ಸಾಂಗಿನ ಸಮಯ. ಸೊ ನಿಮಿಷದ ಹಾಡುಗಳನ್ನು ಈ ಹೊತ್ತಿನಲ್ಲಿ ಕೇಳಬಹುದು, ನಿಮಗೆ ಗೊತ್ತೇ ಇದೆ. ಸೊ ತಡ ಮಾಡದೆ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಬೇಕು ನಿಮಗೆ ಯಾವ ಹಾಡಬೇಕು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸೊ ಈ ಸಂಖ್ಯೆಗೆ ನೀವು ಮೆಸೇಜಸ್ನ ಕಳಿಸಬೇಕು. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಮೊದಲನೇದಾಗಿ ಜೀವನ ಚೈತ್ರ ಚಿತ್ರದ ಸೂಪರ್ ಹಿಟ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಮುಗುರ್ ಮಳಪ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಅದಾದ ನಂತರ ಸಂಜಿತ್ ಹೆಗಡೆ, ದೀಕ್ಷಾ ರಾಮಕೃಷ್ಣ ಮತ್ತು ಸಂಗಣಿಗರ ಜೊತೆ ಧ್ವನಿಯಾಗಿರುವಂತಹ ಚಮಕ್ ಚಿತ್ರದ ಸೂಪರ್ ಹಿಟ್ ಹಾಡು, ವಿಶ್ವ ವಿಜೇತ್ ಅವರ ಸಾಹಿತ್ಯ, ಜುಡಾ ಸಂಧಿ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲ್ ನಲ್ಲಿ ಸಾಕತ್ತು ಸಾಂಗು. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸ್ತಾ ಇದ್ದೀರಾ. ಸೊ ಕೇಳ್ತಾ ಇದ್ರಲ್ಲ, ನೀವು ಕೂಡ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬೇಕಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಸೊ ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜಸ್ ನ ಕಳಿಸ್ಬೇಕು. ಮುಂದೆ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಇಂದ್ರಜಿತ್ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಪಿ ಬಿ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸೂರ್ಯವಂಶ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು, ಎಸ್ ನಾರಾಯಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ FM ರೇನ್ಬೋ ಕನ್ನಡ ಕಾಮ್ನವೆಲ್ ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯ ಇಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಂಬರ್ ರೇನಿಂಗ್ ವಿತ್ 6959 ಇಂದ ಮೆಸೇಜ್ ಬಂದಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರ್ನಿಂದ, ಸವಿತಾ ವಿನೋದ್ ಕುಟುಂಬದವರು ಕೂಡ ಬೆಳಗಾವಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾರ್ಲಿ ಮಲ್ಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಇವರ ಜೊತೆಗೆ ತ್ಯಾಗರಾಜ್, ಅಂಬಿಕಾ, ನಿಶ್ಚಿತ್ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ ಅವರು ಚಿತ್ರದುರ್ಗ ಇಂದ ಮೆಸೇಜ್ ಮಾಡಿದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿಂದ, ರಮೇಶ್, ಅಶ್ವಿನಿ, ವಾಣಿ, ವಾಣಿಶ್ರೀ ವೇದಾಂತ್ ಅವರು ಚಿಕ್ಕೋಡಿ ತಾಲೂಕಿನ ಕರಂಗಾವ್ ಗ್ರಾಮದಿಂದ ಮೆಸೇಜ್ ಕಳಿಸಿದ್ದಾರೆ. ಐನುದ್ದೀನ್ ಬಣಹಟ್ಟಿ, ಮಮತಾಜ್ ಬಣಹಟ್ಟಿ ಮತ್ತು ಕುಟುಂಬ ಕೂಡ ಮೆಸೇಜ್ ಕಳಿಸಿದೆ. ಮಹಾಂತೇಶ್ ಅವರು ಚಿಕ್ಕೋಡಿ ತಾಲೂಕು ಶಿರಗಾವಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರದಿಂದ, ಸಿಂಧನೂರು ಸುರೇಶ್ ಬಳೂಟಗಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸಹಕಾರ್ ನಗರ್ನಿಂದ ಪ್ರಭುದೇವ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಈ ಹೊತ್ತಿನಲ್ಲಿ ಪ್ರಸಾರ ಆಗುತ್ತೆ. ಹಾಗಾಗಿ ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ, 9480901013. ಸೊ ಈ ಸಂಖ್ಯೆಗೆ ನೀವು ನಿಮ್ಮ ಇಷ್ಟವಾದ ಹಾಡು ಜೊತೆಗೆ ನಿಮ್ಮ ಹೆಸರನ್ನ ಬರೆದು ಕಳಿಸ್ಬೇಕು. ಮುಂದೆ ನಾರದ ವಿಜಯ ಚಿತ್ರದ ಸೂಪರ್ ಹಿಟ್ ಹಾಡು, ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಅಶ್ವಥ್ ವೇದಿ ಅವರ ಸಂಗೀತ. ಅದಾದ ನಂತರ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಧ್ವನಿಯಾಗಿರುವಂತಹ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಸೂಪರ್ ಹಿಟ್ ಹಾಡು, ಸುಧೀರ್ ಅತ್ತಾವರ್ ಹಾಗೂ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಸ್ಟೇ ಟ್ಯೂನ್, ಸ್ಟೇ ಎಫ್ಎಂ ರೇನ್ಬೋ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಮ್ಯೂಸಿಕಲ್ ಯೋರ್ಸ್, ಆಕಾಶವಾಣಿ FM ರೈನ್ಬೋ. ಕೇಳ್ತಾ ಇದ್ರಾ ಸಖತ್ ಸಾಂಗು? ಬಹಳಷ್ಟು ಜನ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 7392, ನೀವು ಹೆಸರು ಹಾಕೋದನ್ನ ಮರ್ತ್ಬಿಟ್ಟಿದ್ದೀರಿ. ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಅರ್ಪಿತಾ ಬೆಂಗಳೂರಿನಿಂದ, ಪುಟ್ಟರಾಜು MP MG ದುರ್ಗ ದಿಬ್ಬ ಹೊಸದುರ್ಗ ತಾಲೂಕಿಂದ ಮೆಸೇಜ್ ಕಳಿಸಿದ್ದಾರೆ. ಆಲಂ ಬಾಷಾ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಜೊತೆಗೆ ಷಣ್ಮುಖ ಹಳೆಬಾದಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಆರತಿ ಫಣಿರಾಜ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಮತ್ತೊಂದು ನಂಬರ್ ಎಂಡಿಂಗ್ 3509, ನೀವು ಕೂಡ ಹೆಸರು ಹಾಕೋದನ್ನು ಮರೆತು ಬಿಟ್ಟಿದ್ದೀರಿ, ಆದರೆ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಮಾಡಿಗಲ್ ಕೃಪಾ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಜೊತೆಗೆ ಕುಮಾರಿ ರಚನಾ ಅವರು ಹೊಸಪೇಟೆಯಿಂದ, ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರು, ಹಾಗೆ ರಾಯಚೂರಿನ ರಾಯಬಾಗ್ ತಾಲೂಕಿನ ಬೆಕ್ಕೇರಿಯಿಂದ ಲಕ್ಷ್ಮಣ ಕಟಿಕಾರ್, ಪ್ರತೀಕಾ ಪ್ರಣವ್ ಹಾಗೂ ಶ್ರೀದೇವಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಮಧುಮಲತಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಜೊತೆಗೆ ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ ಅವರು ಹೊಸಪೇಟೆಯಿಂದ, ಉಮಾ ರವಿಕುಮಾರ್ ಅವರು ಚನ್ನಪಟ್ಟಣ ತಾಲೂಕಿಂದ, ಹಾಗೆ ಡಾಕ್ಟರ್ ಅನಂತ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಸತೀಶ್ ಉಜ್ಜಯಿನಿಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ಇವೇ ನಿಮ್ಮೆಲ್ಲ ಸಂದೇಶಗಳಿಗೂ ಥ್ಯಾಂಕ್ ಯು. ಹಾಗೆ ನಿಮ್ಮಿಷ್ಟದ ಹಾಡುಗಳನ್ನು ಕೇಳುವಂತಹ ಈ ಸಮಯ ಇದು ಸಖತ್ ಸಾಂಗು. ಸೊ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಬೇಕು ನಿಮಗೆ ಯಾವ ಹಾಡು ಬೇಕು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಸೊ ಮುಂದೆ ಗೀತಾ ಚಿತ್ರದ ಸೂಪರ್ ಹಿಟ್ ಎನರ್ಜೆಟಿಕ್ ಹಾಡು, SBB ಅವರ ಧ್ವನಿಯಲ್ಲಿ, ಚಿವುದಯ ಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ, ಅದಾದ ನಂತರ ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಅಮರ್ ಚಿತ್ರದ ಸುಂದರ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಕೇಳ್ತಾರಿ FM ರೈನ್ಬೋ.

ಗಲಿಯೋರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರ ಸಖತ್ ಸಾಂಗ್. ಇನ್ನು ಬಹಳಷ್ಟು ಜನ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಸೀತಾರಾಮ್ ಕಿರ್ಕೋಡಿಂದ ಮೆಸೇಜ್ ಕಳಿಸಿದ್ದಾರೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಎಚ್ ಎಲ್ ಬಸವರಾಜ್ ಪಟ್ಟಣಗೆರೆ ಹೊಸಹಳ್ಳಿಯಿಂದ, ಜೊತೆಗೆ ಶಿವಕುಮಾರ್ ಅವರು ಗದಗ ಜಿಲ್ಲೆ ಇಂದ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ದೀಪಾ ಅನೇಕಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಸತೀಶ್ ಕುಮಾರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶ್ವೇತಾ ಅವರು ಬೆಳಗಾಂನಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 7392 ನೀವು ಹೆಸರು ಹಾಕೋದನ್ನು ಮತ್ತೆ ಮರ್ತಿದ್ದೀರಿ. ಜೊತೆಗೆ ಸುಮಂತ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಚಂದ್ರ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮಿಷದ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇವೆ. ಸೊ ರೊಮ್ಯಾಂಟಿಕ್ ಹಿಟ್ಸ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡುವ ಸಮಯ ಇದು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದ ಸೂಪರ್ ಹಿಟ್ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ, ಅದಾದ ನಂತರ ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಪರಮಾತ್ಮ ಚಿತ್ರದ ಮತ್ತೊಂದು ಸುಂದರ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಡಿಜಿಟಲ್ ಇಯರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ. ಈ ತನಕ ಕೇಳ್ತಾ ಇದ್ರಿ ಸಖತ್ ಸಾಂಗ್ಸ್. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:53 ಆಗಿದೆ ಅಂತ. ಸೊ ಇವತ್ತಿನ ಸಖತ್ ಸಾಂಗ್ ಅನ್ನ ಮುಗಿಸುವಂತಹ ಸಮಯ ಬಂದಿದೆ. ಸೊ ಕಡೆಯದಾಗಿ ಒಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ. ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ ಕಾಂತಾರ ಚಿತ್ರದ ಸೂಪರ್ ಹಿಟ್ ಹಾಡು, ಶಶಿರಾಜ್ ಕೌರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇದೆ ಈ ಹಾಡಿಗೆ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕೇಳ್ತಾರಿ ಎಫ್ ಎಂ ರೈನ್ಬೋ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10 ಗಂಟೆ ಆಗಿದೆ ಅಂತ. ಸೊ ಇವತ್ತಿನ ಸಿನಿ ಚಿಟ್ಟೆ ವಿಶೇಷ ಖಂಡಿತ ಇದ್ದೇ ಇದೆ. ಸೊ ಇವತ್ತು ಜುಲೈ 2, ಇಡೀ ಚಂದನವನಕ್ಕೆ ಹಬ್ಬದ ದಿನ. ಯಾಕಂದ್ರೆ ಕಣ್ಣಲ್ಲಿ ಕಾವ್ಯ ಬರೆದು ಮಾತಲ್ಲೇ ನಗಿಸಿ ಪ್ರೀತಿಯ ಮಳೆಯಲ್ಲಿ ನಮ್ಮನ್ನೆಲ್ಲ ತೋಯಿಸಿದಂತಹ ಆ ಚಿನ್ನದ ಹುಡುಗನ ಹುಟ್ಟದಬ್ಬ. ಹೌದು, ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಅವರ ಬರ್ತ್ಡೇ ಸ್ಪೆಷಲ್ ಶೋ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ನಮ್ಮ ಇಡೀ FM ರೈನ್ಬೋ ತಂಡದ ಪರವಾಗಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ದೀವಿ. ಸೊ ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಹಾಗೆ ಸೊ ಗಣೇಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಐಕಾನಿಕ್ ಹಾಡಿಲ್ಲದೆ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಂದಂತಹ ಸೂಪರ್ ಹಿಟ್ ಹಾಡು, ಮುಂಗಾರು ಮಳೆ ಚಿತ್ರದ ಹಾಡು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಕೇಳ್ತಾ ಇರಿ FM ರೈನ್ಬೋ.

ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ರ ಸಿನಿ ಚಿಟ್ಟೆ. ಇವತ್ತು ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸೊ ಇವರ ಗೋಲ್ಡನ್ ಸ್ಟಾರ್ ಗಣೇಶ್ ಇವರ ಹುಟ್ಟುಹಬ್ಬ ಇವರ ಜರ್ನಿಯನ್ನು ನಾವು ಒಂದ್ಸತಿ ನೋಡಿದ್ರೆ ಶುರುವಾಗಿದ್ದು ಕಿರುತೆರೆ ಮೂಲಕ. ಸೊ ಕಾಮಿಡಿ ಟೈಮ್ನ ಮೂಲಕ ಅಂದು ಟಿ ವಿಯಲ್ಲಿ ಬಂದು ನಮಸ್ಕಾರ ರೀ ನಮಸ್ಕಾರ ಅಂತ ಗಣೇಶ್ ಶುರು ಮಾಡಿದ್ರೆ ಮನೆಯಲ್ಲಿರೋರೆಲ್ಲರೂ ಟಿ ವಿ ಮುಂದೆ ಬಂದು ಕೂತಿರ್ತಿತ್ತು. ಆ ಟೈಮಿಂಗು ಆ ಎನರ್ಜಿ ಅವತ್ತೇ ಗೊತ್ತಾಗಬೇಕಾಗಿತ್ತು ನಮಗೆ ಇತಿಹಾಸ ಸೃಷ್ಟಿಸೋಕ್ಕಂತ ಬಂದಿದ್ದಾರೆ ಅಂತ. ಸೊ ಎನಿವೇ 2006 ಚೆಲ್ಲಾಟ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ನಾಯಕರಾಗಿ ಎಂಟ್ರಿ ಕೊಟ್ಟರು ಗಣೇಶ್ ಅವರು. ಮೊದಲ ಸಿನಿಮಾದಲ್ಲೇ ಅದ್ಭುತ ಆ್ಯಕ್ಟಿಂಗ್ನಿಂದ ಜನರ ಹೃದಯವನ್ನು ಗೆದ್ದಿದ್ದರು. ಗಣೇಶ್ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತು ಹೇಳಿದ್ದಾರೆ, ಚಿಕ್ಕವನಿದ್ದಾಗ ನಾಟಕಗಳಲ್ಲಿ ನಡೆಸುವಾಗ ಚಿತ್ರರಂಗಕ್ಕೆ ಬರಬೇಕು ಅನ್ನೋ ಕನಸಿತ್ತು, ಆದರೆ ಹೀರೋ ಆಗ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಜನ ನನ್ನ ಮೊದಲ ಹೆಜ್ಜೆನ ಪ್ರೀತಿಯಿಂದ ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ಸೊ ಈ ಥರ ಮಾತುಗಳಿಂದನೇ ಗೊತ್ತಾಗೋದು ಅಲ್ವಾ ತುಂಬಿದ ಕೊಡ ಅಂತ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಇವ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು

ಕೇಳ್ತಾಯಿದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದೀವಿ. ಬಹಳಷ್ಟು ಮೆಸೇಜಸ್ಗಳು ಬಂದಿವೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಅವರ ಗಣೇಶ್ ಅವರ ಮುಂಚಿನ ಹೆಸರು ಗಣೇಶ್ ಕುಶನ್ ಅಂತ ಆಗಿತ್ತು ಅನ್ನುವ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಾರೆ. ಹೌದು ಸರ್, ಥ್ಯಾಂಕ್ ಯು. ಹಾಗೆ ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ. ಸಿಂಧನೂರು ಸುರೇಶ್ ಬಳೂಟಗಿ ಅವರು ಕೂಡ

ಮೆಸೇಜ್ ಕಳಿಸಿದ್ದಾರೆ, ವಿಶ್ ಮಾಡಿದ್ದಾರೆ. ಹೇಮಂತ್, ಬಸವರಾಜ್, ಮದನ್, ಮಂಜು ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ಯಾರಿದು ನಮಗೆ ರೂಪಾ ಲಕ್ಷ್ಮೀಕಾಂತಿ, ಯಶವಂತ್ ಯಶಸ್ವಿನಿ ಅವರು ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೆ ಇಷ್ಟವಾಗಿರುವ ಹಾಡು ಯಾವುದು ಅಥವಾ ಸಿನಿಮಾ ಯಾವುದು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾರಿದು ಕುಶಾ ಮದೀರಾ ಅವರು ಕಾಮನಹಳ್ಳಿಯಿಂದ, ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ಮುಂಗಾರು ಮಳೆ ಅವರು, ಗಣೇಶ್ ಅವರು ಮುಂಗಾರು ಮಳೆಯಲ್ಲಿ ಗಣೇಶ್ ಅವರು ರ್ಯಾಬಿಟ್ ಜೊತೆ ಲವ್ ಎಕ್ಸ್ಪ್ರೆಸ್ ಮಾಡೋದು ನನಗೆ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ಮುಂಗಾರು ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿಟ್ ಆಯಿತು. ಸೊ ಏನಂದರೆ, ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಂದು ಆ್ಯಂಗಲಿಂದ ನೋಡೋದಾದರೆ ಮುಂಗಾರು ಮಳೆಗೆ ಮುಂಚೆ ಮತ್ತು ಮುಂಗಾರು ಮಳೆಗೆ ನಂತರ ಅಂತಲೇ ಪ್ರತ್ಯೇಕಿಸಬಹುದೇನೋ. ಯೋಗರಾಜ್ ಭಟ್ ಮತ್ತು ಗಣೇಶ್ ಕಾಂಬಿನೇಷನ್ ಥಿಯೇಟರ್ನಲ್ಲಿ 865 ದಿನಗಳ ಕಾಲ ಓಡಿ ರೆಕಾರ್ಡನ್ನು ಬರೀತು. ಸೊ ಪ್ರೀತಿಯಲ್ಲಿ ಸೋತ ದೇವದಾಸನಿಗೂ ಕೂಡ ಒಂದು ಕ್ಲಾಸ್ ಇರುತ್ತೆ ಅಂತ ಪ್ರೀತಮ್ ಪಾತ್ರದ ಮೂಲಕ ತೋರಿಸ್ಕೊಟ್ಟವರು ನಮ್ಮ ಗಣಿ ಅವರು. ಹಾಗೆ ಗಣೇಶ್ ಅವರ ವ್ಯಕ್ತಿತ್ವ ಎಷ್ಟು ಸರಳ ಅಂದರೆ, ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವರಲ್ಲಿ ಕಿಂಚಿತ್ತೂ ಕೂಡ ಈ ಅಹಂ ಅನ್ನೋದು ಕಾಣಲ್ಲ ಅಲ್ವಾ. ಇತ್ತೀಚಿನ ಸಂದರ್ಶನದಲ್ಲಿ ಅವರ ಲೈಫ್ ಫಿಲಾಸಫಿ ಬಗ್ಗೆ ಕೇಳಿದಾಗ ಅವರು ಒಂದು ಮಾತನ್ನು ಹೇಳಿದ್ರು, ಲೈಫಲ್ಲಿ ಏನೇ ಬಂದರೂ ನಗ್ನಗ್ತಾ ಸ್ವೀಕರಿಸಬೇಕು, ಕಷ್ಟಗಳು ನಮಗೆ ಪಾಠ ಕಲಿಸುತ್ತೆ, ಸುಖ ನೆನಪುಗಳನ್ನು ನೀಡುತ್ತೆ. ನನ್ನ ಸಿನಿಮಾಗಳಲ್ಲೂ ಕೂಡ ನಾನು ಇದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಎಷ್ಟು ಸುಂದರವಾಗಿದೆ ಅಲ್ವಾ ಲೈಫ್ ಫಿಲಾಸಫಿ. ಮತ್ತಷ್ಟು ಮಾತಾಡೋಣ, ಸುಂದರ ಹಾಡುಗಳು ಕೇಳುವ ಸಮಯ ಇದು. ಚೆಲುವಿನ ಚಿತ್ತಾರ ಚಿತ್ರದ ಸೂಪರ್ ಹಿಟ್ ಹಾಡು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಅದಾದ ನಂತರ ಸೋನು ನಿಗಮ್ ಅವರ ಧ್ವನಿ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತ. ಕೇಳ್ತಾ ಇರಿ FM Rainbow.

ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಾ. ಸಿನಿ ಚಿಟ್ಟೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಬರ್ತ್ ಡೇ ಸೆಲಿಬ್ರೇಟ್ ಮಾಡ್ತಾ ಇದೀವಿ ಈ ಹೊತ್ತಿನಲ್ಲಿ. ನಾವು ಇನ್ನೂ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಗಣೇಶ್ ಕೆಂಪರಾಜು, ಸಾರಿ, ಹ್ಯಾಪಿ ಬರ್ತ್ ಡೇ ಗಣೇಶ್ ಅಂತ ಹೇಳ್ತಾ ಇದ್ದಾರೆ ಕೆಂಪರಾಜು ಅವರು ಮೈಸೂರಿನಿಂದ. ಗಣೇಶ್ ಅವರ ಮಳೆಯಲ್ಲಿ ಜೊತೆಯಲ್ಲಿ ಈ ಚಿತ್ರ ಬಹಳ ಇಷ್ಟವಾಯಿತು ಅಂತ ಸೀತಾರಾಮ್ ಕಿರ್ಕೋಡ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ತೇಜಸ್ವಿನಿ ಅವರು, ನನಗೆ ಗಣೇಶ್ ಅಮೂಲ್ಯ ಜೋಡಿ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಕಾರ್ಯಕ್ರಮ ಬಹಳ ಇಷ್ಟವಾಗ್ತಿದೆ, ಹಾಡುಗಳು ಬಹಳ ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶ ನಮ್ಮನ್ನು ತಲುಪಿದೆ, ಥ್ಯಾಂಕ್ ಯು. ಹಾಗೆ ನಿಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ರ ಯಾವ ಪಾತ್ರ ತುಂಬ ಇಷ್ಟವಾಯಿತು, ಯಾವ ಹಾಡು ಅಥವಾ ಯಾವ ಚಿತ್ರ ಬಹಳ ಇಷ್ಟವಾಯಿತು, ಯಾಕೆ ಇಷ್ಟವಾಯಿತು ಅಂತ ಖಂಡಿತ ನಮ್ಮೊಂದಿಗೆ ನೀವು ಹಂಚಿಕೊಳ್ಬಹುದು. 9480901013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜಸ್ನ ಕಳಿಸಬಹುದು. ಸೊ ನಾವು ಮಾತಾಡ್ತಾ ಇದ್ವಿ ಗಣೇಶ್ ಅವರ ಬಗ್ಗೆ. ಸೊ ಮುಂಗಾರು ಮಳೆ ಬೆನ್ನಲ್ಲೇನೆ ಬಂದಂತಹ ಚೆಲುವಿನ ಚಿತ್ತಾರ ಗಣೇಶ್ ಅವರನ್ನ ಪ್ರತಿಯೊಬ್ಬ ತಾಯಂದಿರ ಮತ್ತು ಹುಡುಗಿಯರ ನೆಚ್ಚಿನ ನಟನನ್ನಾಗಿ ಮಾಡಿತು. ಸೊ ಆ ಸಿನಿಮಾದಲ್ಲಿ ಅಮ್ಮನ ಸೆಂಟಿಮೆಂಟು ಮತ್ತು ಎಸ್ಪೆಷಲಿ ಆ ಮಾಸ್ ಡೈಲಾಗ್ಗಳು ಕನ್ನಡಿಗರ ಮನವನ್ನು ಗೆದ್ದುಬಿಡ್ತು. ನಾವಿರೋದು ಲೋಕಲ್ ಆದರೂ ನಮ್ಮ ಪ್ರೀತಿ ಇಂಟರ್ನ್ಯಾಷನಲ್ ಕಣೋ ಅನ್ನೋ ಡೈಲಾಗ್ ಆಗಿನ ಕಾಲಕ್ಕೆ ಸಖತ್ ಟ್ರೆಂಡನ್ನು ಸೃಷ್ಟಿಸಿತ್ತು. ಸೊ ಗಣೇಶ್ ಅವರ ನಟನೆಗೆ ಕೇವಲ ಕಲೆಕ್ಷನ್ ಮಾತ್ರ ಅಲ್ಲ, ಸಾಲು ಸಾಲು ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಗಾಳಿಪಟ ಮತ್ತು ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಗಳ ಅದ್ಭುತ ನಟನೆಗಾಗಿ ಸತತವಾಗಿ ಫಿಲ್ಮ್ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು ಗಣೇಶ್ ಅವರು. ಜೊತೆಗೆ ರಾಜ್ಯ ಪ್ರಶಸ್ತಿ ಮತ್ತು ಸುವರ್ಣ ಫಿಲ್ಮ್ಫೇರ್ ಅವಾರ್ಡ್ಸ್ನಲ್ಲಿ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು. ಗಣೇಶ್ ಮತ್ತು ನಿರ್ದೇಶಕ ಯೋಗರಾಜ್ ಭಟ್ ಅವರ ಸ್ನೇಹ ಎಲ್ರಿಗೂ ಗೊತ್ತಿರುವಂಥದ್ದೇ. ಮುಂಗಾರು ಮಳೆ, ಗಾಳಿಪಟ, ಮುಗುಳುನಗೆ, ಹೀಗೆ ಜೋಡಿ ಒಂದಾದರೆ ಸಾಕು, ಅಲ್ಲಿ ಕ್ಲಾಸಿಕ್ ಹಾಡುಗಳು, ಅದ್ಭುತ ಡೈಲಾಗ್ ಗ್ಯಾರಂಟಿ. ಈ ಭಟ್ಟರ ಸಾಹಿತ್ಯಕ್ಕೆ ಗಣೇಶ್ ಅವರ ವಾಯ್ಸ್ ಮತ್ತು ಎಕ್ಸ್ಪ್ರೆಷನ್ ಮ್ಯಾಚ್ ಮಾಡಲು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಷ್ಟು ಬೆರೆತ್ಕೊಂಡಿದ್ರು ಒಬ್ರಿಗೊಬ್ರು. ಸೊ ಎನಿವೇ, ಮತ್ತಷ್ಟು ಮಾತಾಡೋದಕ್ಕೆ ಖಂಡಿತ ಇದೆ. ಎರಡು ಸುಂದರ ಹಾಡುಗಳ ನಂತರ ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ. ಮುಂಗಾರು ಮಳೆ 2 ಚಿತ್ರದ ಸೂಪರ್ ಹಿಟ್ ಹಾಡು ಅರ್ಮಾನ್ ಮಲಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್, ಸ್ಟೇ ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್. ಸಿನಿ ಚಿಟ್ಟೆ ಕೇಳ್ತಾ ಇದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು. ಬಹಳಷ್ಟು ಜನ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ಯಾರಿದು? ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಬಹಳ ಇಷ್ಟವಾಯಿತು. ಗೋಲ್ಡನ್ ಸ್ಟಾರ್ ಅಭಿನಯದ ಚಿತ್ರಗಳ ಗೀತೆಗಳನ್ನು ಕೇಳ್ತಾ ಇರೋದು ಖುಷಿಯಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈರಣ್ಣ ಜೀವೂರವರು ಮತ್ತು ರಾಮಚಂದ್ರ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಗೆ ಚೆಲುವಿನ ಚಿತ್ತಾರದ ಗೀತೆಗಳು ಬಹಳ ಇಷ್ಟವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ. ಸೊ ನಾವು ಮಾತಾಡ್ತಾ ಇದ್ವಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಗ್ಗೆ. ಸೊ ಜೀವನದಲ್ಲಿ ನಮಗೊಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕು ಅಂತ ಸಾಮಾನ್ಯವಾಗಿ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಅಲ್ವಾ? ಆದರೆ ಗಣೇಶ್ ವಿಷಯದಲ್ಲಿ ಇದೊಂದು ಉಲ್ಟ. ಒಂದು ಕಡೆ ಗಣೇಶ್ ಅವರು ಹೇಳ್ತಾರೆ, ನನ್ನ ಲೈಫಲ್ಲಿ ನಟನೆಯನ್ನು ಬಿಟ್ಟು ಬೇರೆ ಯಾವುದೇ ಬ್ಯಾಕಪ್ ಪ್ಲ್ಯಾನ್ ಇರಲಿಲ್ಲ. ನಾನು ಮತ್ತೊಂದು ಕೆಲಸದ ಬಗ್ಗೆ ಯೋಚನೆ ಮಾಡೋಕ್ಕೆ ನನ್ನ ಮನಸ್ಸು ಯಾವತ್ತೂ ಬಿಡಲೇ ಇಲ್ಲ. ಸಿನಿಮಾ ಸೆಟ್ನಲ್ಲಿದ್ದಾಗ ಮಾತ್ರ ನಾನು ತುಂಬ ಸಂತೋಷವಾಗಿ ನನ್ನ ಲೈಫ್ ನನ್ನ ಇಷ್ಟ ಥರ ಇರಬಲ್ಲೇ ಅಂತ ಅನಿಸಿತ್ತು ಅಂತ ಹೇಳ್ತಾರೆ. ಸೊ ಇದನ್ನೇ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅಲ್ವಾ? ಸೊ ಎನಿವೇ, ಸೊ ಇದ್ರ ಬಗ್ಗೆ ಇನ್ನೂ ಬಹಳಷ್ಟಿದೆ ಮಾತಾಡೋದಕ್ಕೆ. ಮುಂಗಾರು ಮಳೆ, ಹುಡುಗಾಟ, ಚಲುವಿನ ಚಿತ್ತಾರ ಸಾಲು ಸಾಲು ಹಿಟ್ಟಾದಾಗ ಪತ್ರಿಕೆಗಳಲ್ಲಿ ಸ್ಯಾಂಡಲ್ವುಡ್ಗೆ ಗೋಲ್ಡನ್ ಟೈಮ್ ಅಂತ ಬರೆಯೋದಕ್ಕೆ ಶುರು ಮಾಡಿದ್ರು. ಸೊ ಗಣೇಶ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದ್ದಂತಹ ಆ ಸಮಯದಲ್ಲೇ ಜನ ಅವರಿಗೆ ಗೋಲ್ಡನ್ ಸ್ಟಾರ್ ಅನ್ನುವ ಬಿರುದನ್ನು ಕೊಟ್ಟರು. ಗಣೇಶ್ ಹೇಳ್ತಾರೆ, ಆ

ಟ್ಯಾಗ್ ನನ್ನ ಹೃದಯದಲ್ಲಿ ಯಾವತ್ತೂ ಸ್ಪೆಷಲ್ ಸ್ಥಾನದಲ್ಲಿ ಇರುತ್ತೆ. ಸೊ ಅದು ಕನ್ನಡಿಗರು ಕೊಟ್ಟ ಆಶೀರ್ವಾದ ಅಂತ ಹೇಳ್ತಾರೆ. ಸೊ ಚಿನ್ನದಂಥ ಹುಡುಗ ಚಿನ್ನದಂಥ ಮಾತು, ಏನಂತೀರಿ? ಮತ್ತೆರಡು ಸುಂದರ ಗೀತೆ, ದ್ವಾಪರ ಹಾಡು, ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡು, ಜಸ್ಕಿರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ, ಅದಾದ ನಂತರ ಶಾನ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಹುಡುಕಾಟ ಚಿತ್ರದ ಸೂಪರ್ ಹಿಟ್ ಹಾಡು, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ಸಾಗರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಬಹಳಷ್ಟು ಜನ ಇನ್ನೂ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ಸೊ ಮಳೆಯ ಹುಡುಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಓಂಕಾರ್ ಕುಳಿಗುಡೆ ಅವರು ರಾಯ್ಬಾಗಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಕೆ ಪಿ ಅಗ್ರಹಾರದಿಂದ ಶ್ರೀನಾಥ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಹಾಡುಗಳು ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 8415 ನೀವು ಹೆಸರು ಹಾಕೋದನ್ನು ಮರ್ತಿದ್ದೀರಿ, ಆದರೆ ನಿಮ್ಮ ಸುಂದರ ಸಂದೇಶ ನಮ್ಮನ್ನು ತಲುಪಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಮಾತಾಡ್ತಾ ಇದ್ವಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ. ಸಿನಿಮಾಗಳು ಸೂಪರ್ ಹಿಟ್ ಆದಾಗ ನಟರು ಸಂಭ್ರಮಿಸೋದು ಕಾಮನ್, ಆದರೆ ನಮ್ಮ ಗೋಲ್ಡನ್ ಸ್ಟಾರ್ ಸ್ವಲ್ಪ ಡಿಫ್ರೆಂಟ್. ಅವರ ಒಪಿನಿಯನ್ ಕೇಳೋದಾದರೆ ಸಿನಿಮಾಗಳು ಸರಣಿ ಹಿಟ್ ಆದಾಗೆಲ್ಲ ಒಂಥರ ಭಯ ಪಡ್ತಾ ಇದ್ರಂತೆ. ಸೊ ಯಾಕೆ ಅಂತ ಕೇಳಿದ್ರೆ ಪ್ರೇಕ್ಷಕರ ನಿರೀಕ್ಷೆ ಬೆಟ್ಟದಷ್ಟಿರತ್ತೆ, ಸೊ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕಾಡುತ್ತೆ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳೋ ಪ್ರಕಾರ ಅವರ 11ನೇ ಅಥವಾ 12ನೇ ಸಿನಿಮಾ ಸೋತಾಗ ಅವರಿಗೆ ಸೂಪರ್ ಹಿಟ್, ಆವರೇಜ್ ಮತ್ತು ಫ್ಲಾಪ್ ನಡುವಿನ ಬಿಸ್ನೆಸ್ ವ್ಯತ್ಯಾಸ ಸರಿಯಾಗಿ ಅರ್ಥ ಆಯಿತು ಅಂತ ಹೇಳ್ತಾರೆ. ಈ ಹಿಟ್ ಮತ್ತು ಫ್ಲಾಪ್ಗಳ ಬಗ್ಗೆ ಗಣೇಶ್ ಅವರ ಲೈಫ್ ಫಿಲಾಸಫಿ ಏನಿದೆಯಲ್ಲ, ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಅಂತ ಅನಿಸುತ್ತೆ. ಸೊ ಅವ್ರು ಒಂದು ಕಡೆ ಹೇಳ್ತಾರೆ, ಸಿನಿಮಾ ಹಿಟ್ಟಾಗಲಿ ಅಥವಾ ಫ್ಲಾಪ್ ಆಗಲಿ ಒಬ್ಬ ನಟನಾಗಿ ನಾನು ಸೋಲಬಾರದು, ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಬೇಕು. ಒಂದು ವೇಳೆ ನಟನಾಗಿ ಸೋತ್ರೆ ಅಲ್ಲಿಗೆ ಕೆರಿಯರ್

ಮುಗಿಯುತ್ತೆ. ಕೆಲವು ಸಿನಿಮಾಗಳು ಎಕ್ಸ್ಪರಿಮೆಂಟ್ ಆಗಿ ಜನರಿಗೆ ಕನೆಕ್ಟ್ ಆಗದೇ ಇರ್ಬೋದು, ಆದರೆ ಕಲಾವಿದನಾಗಿ ನಾನು ಆ ಪಾತ್ರವನ್ನು ಎಂಜಾಯ್ ಮಾಡಿರಬೇಕು ಅಂತ ಹೇಳ್ತಾರೆ. ಎಷ್ಟು ರಿಯಾಲಿಟಿನಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ಸೊ ಇವತ್ತಿನ ಕಡಿಯುಬಿಟ್ಟಿನಲ್ಲಿ ಗಣೇಶ್ ಅವರ ಇನ್ಸ್ಪಿರೇಷನ್ ಮಾತುಗಳನ್ನು ಕೇಳುವ ಸಮಯ. ಯಾರೂ ಕೇಳಿದ್ರಂತೆ, ಸರ್ ನಿಮ್ಮ ಗುರಿ ಏನು ಲೈಫಲ್ಲಿ ಅಂತ. ಸೊ ಅದಕ್ಕೆ ಅವರು ಉತ್ತರಿಸಿದ್ದಾರೆ, ನನ್ನ ಗುರಿ ಏನಿದ್ರು ಅಭಿಮಾನಿಗಳು ಮತ್ತು ಇಂಡಸ್ಟ್ರಿ ನನಗೆ ಕೊಟ್ಟಿರುವಂತಹ ಗೋಲ್ಡನ್ ಸ್ಟಾರ್ ಸ್ಥಾನಕ್ಕೆ ಗೌರವ ತರೋದು, ಜೊತೆಗೆ ನನ್ನ ಹಾಗೆ ಸಣ್ಣ ಸಣ್ಣ ಊರುಗಳಿಂದ ಬಂದು ದೊಡ್ಡ ಕನಸು ಕಾಣುವಂತಹ ಯುವಕರಿಗೆ ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತಾರೆ. ನೆಲಮಂಗಲದ ನನ್ನಂತಹ ಒಬ್ಬ ಸಾಮಾನ್ಯ ಹುಡುಗ ಇಷ್ಟೊಂದು ಸಾಧಿಸಬಹುದಾದ್ರೆ ಯಾರೇ ಆದರೂ ಕೂಡ ದೊಡ್ಡ ಕನಸು ಕಾಣಬಹುದು, ಅದನ್ನು ನನಸು ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಎಂತಹ ಅದ್ಭುತ ಮಾತುಗಳಲ್ವಾ? ಮತ್ತೊಮ್ಮೆ ನಗುವಿನ ಒಡೆಯನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಹರ್ಷಿತಾ ವೇಣುಗೋಪಾಲ್ ಈ ತನಕ ನಿಮ್ಮ ಜೊತೆಯಾಗಿದ್ದೆ. ಕಡೆಯದಾಗಿ ಮತ್ತೊಂದು ಸೂಪರ್ ಹಿಟ್ ಹಾಡು, ಏನೋ ಒಂಥರ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಶ್ವೇತಾ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಗಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಸೊ ಕೇಳ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 11:10. ಇದು ಗುರುವಾರದ ಗುಡ್ ಟೈಮ್. ಬೆಳಿಗ್ಗೆ ಹೊತ್ತು ಆಪ್ಕಿ ಪಸಂದ್ ಕಳೀತಾ ಇದೆ. ಈ ಹೊತ್ತು ನಿಮ್ಮೆಲ್ಲರ ನೆಚ್ಚಿನ ಬಾಲಿವುಡ್ನ ಹಳೆಯ ಚಿತ್ರಗೀತೆಗಳನ್ನು ನೀವು ಕೇಳಬೇಕು, ನಿಮ್ಮ ಇಷ್ಟದವ್ರಿಗೆ ಕೇಳಿಸಬೇಕು ಅಂತಿದ್ದಲ್ಲಿ ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484801013, 9480901013. ಈ ನಂಬರ್ಗೆ ನಿಮ್ಗೆ ಯಾವ ಚಿತ್ರದ ಯಾವ ಗೀತೆ ಬೇಕು, ನೀವ್ಯಾರು, ನಿಮ್ಮ ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಪ್ಕಿ ಪಸಂದ್.

ಆಪ್ಕಿ ಪಸಂದ್ನಲ್ಲಿ ಎನ್ಆರ್ ಪ್ರಸಾದ್, ಅಖಿಲ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ತಮ್ಮಿಷ್ಟದ ಹಾಡಿಗಾಗಿ ನನಗೂ ಒಂದು ಹಾಡು ಬೇಕು ಅಂತ ದಿವಾಕರ್ ಶೆಣೈ ಮೂಡುಬಿದಿರೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಜಶಿ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದು. ಅವರ ಜೊತೆ ಜೊತೆಗೆ ಹೀರಾಮಣಿ ವರ್ಮಾ ಹಾಗೂ ಪುಷ್ಯೇಂದ್ರಮಣಿ ವರ್ಮಾ ಅವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್, ಅಖಿಲ ಪ್ರಸಾದ್ ಅವರು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ದೇವಾನಂದ ಇಟಗಿ ಶಿವಮೊಗ್ಗ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ವಾಸುಕಿ ಡೋಯಿ ಜೋಡೆ ಸಾಗರದಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ, ಸದಾಶಿವ ಹುಲ್ಗುರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇದು ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು, ನಿಮ್ಮಿಷ್ಟದವರೆಗೂ ಕೇಳಿಸಬಹುದು. ಆಪ್ ಕಿ ಪಸಂದ್ ಈ ಕೂಡಲೇ ನಮಗೆ ವಾಟ್ಸಪ್ ಮಾಡಿ 9480901013ಗೆ ಯಾವ ಹಾಡು ಬೇಕು, ಯಾವ ಚಿತ್ರದ ಗೀತೆ, ನಿಮ್ಮ ಹೆಸರೇನು, ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾರೆ ಇದು ನಿಮ್ಮ ಕನ್ನಡ ಕಾಮನಬಿಲ್ಲು ಆಪ್ ಕಿ ಪಸಂದ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ಕಿ ಪಸಂದ್. ತಮ್ಮ ಪಸಂದವಾದ ಹಾಡು ಪ್ಲೇ ಮಾಡಿ ಅಂತ ಹೋವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿಂಧನೂರು ಸುರೇಶ್ ಬಲ್ಲೂಟಕಿಯಿಂದ ಸಂದೇಶವನ್ನು ಕಳಿಸಿದರೆ ಲಕ್ಷ್ಮೀಪತಿ ಚನ್ನನಾಯಕನ ಪಾಳ್ಯದಿಂದ ಬೆಂಗಳೂರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮಂಜುನಾಥ್ ರಾಮನಗರದಿಂದ ಸಂದೇಶವನ್ನು ಕಳಿಸಿದರೆ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅಂತ ಹೆಸರು ಹಾಕಿದ್ದಾರೆ. ನಿಜಕ್ಕೂ ಅವ್ರ ಹೆಸರ ಹುಷಾರು, ಸಿಂಹಾಸನ ಯಾರು ಇಸ್ಕೊಂಡು ಹೋಗ್ಬಿಟ್ರೆ ಅಂತ. ಗೀತಾ ಶ್ರೀನಾಥ್ ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕೆಂಪರಾಜು ಮೈಸೂರು, ಹಾಗೂ ನಮಗೆ ಈ ಚಿತ್ರದ ಈ ಗಾಯಕಿ ಹಾಡಿರುವ ಹಾಡು ಬೇಕು ಅಂತೇಳಿ ಫುಲ್ ಡೀಟೇಲ್ಸ್ ಕಳಿಸಿದ್ದಾರೆ. ರಾಜಾರಾಮ್, ವಸುಧಾ, ಮಂಜೇಶ್ವರ ಕಾಸರಗೋಡಿನಿಂದ, ಶಾಂತಿನಿ ಹಾಸನದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಬೆಳಗಾವಿಯಿಂದ ವಿರೂಪಾಕ್ಷ ಮಾರೆಗುಡಿಯ ಅಥವಾ ಮಾರೆಗುಡ್ಡಿಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಮೇಡಮ್ ಅಂತ. ಸತೀಶ್ ಕುಮಾರ್ ದೇವರಾಯಂದುರ್ಗ ತುಮಕೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರ, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಸಮಯ ಆಗಿದೆ 11:27 ಗುರುವಾರದ ಗುಡ್ ಟೈಮ್. ನಿಮ್ಮ ಪಸಂದವಾದ ಹಾಡುಗಳನ್ನು ಆಪ್ ಕಿ ಪಸಂದ್ನಲ್ಲಿ ಕೇಳ್ತಾ ಇದ್ದೀವಿ. ಬಾಲಿವುಡ್ನ ಯಾವ ಹಳೆಯ ಚಿತ್ರಗೀತೆ ನಿಮಗಿಷ್ಟ, ಯಾರಿಗ ಕೇಳಿಸ್ತೀರಾ, ನಿಮ್ಮೂರು ಯಾವುದು ಮತ್ತು ನಿಮ್ಮ ಮುದ್ದಾದ ಹೆಸರೇನು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು.
5: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
6: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
5: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
6: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
5: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
2: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.
7: ಆಕಾಶವಾಣಿ.
8: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ. ಆಪ್ ಕೀ ಪಸಂದ್.

ನಿಮಗೂ ಇಷ್ಟ ಆಗಬೇಕು, ನಿಮ್ಮ ಇಷ್ಟದವ್ರಿಗೂ ಇಷ್ಟ ಆಗುವಂಥ ಹಾಡುಗಳನ್ನು ನೀವು ಕೇಳಿಸೋದಿದ್ರೆ ನಮಗೆ ವಾಟ್ಸಪ್ ಮಾಡಿ 9489901013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರು ಟೈಪ್ ಮಾಡೋದನ್ನು ಮರಿಬೇಡಿ. ನಮಗೊಂದು ಹಾಡು ಬೇಕು ಅಂತ ಉಷಾ ಮೇಡಮ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಐ ಲವ್ ಕನ್ನಡ ಕಾಮನ ಬಿಲ್ಲು ಅಂತ ಲವ್ ಸಿಂಬಲ್ ಹಾಕಿ ಪ್ರಗತಿಯವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ದೇವರಾಜ್ ಬಿ ಭೂಪುರ್ ಲಿಂಗಸಗೂರು ತಾಲೂಕು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಹೋವಾಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಾಯ್ತಾ ಇರಬೇಕು, ಕೆಲವೊಮ್ಮೆ ಕಾಯ್ತಾನೇ ಇರಬೇಕಾಗತ್ತೆ, ಬರುತ್ತೆ, ಸಮಾಧಾನವೇ ಪ್ರಧಾನ ಅಂತ ಹೇಳ್ತಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆ ಜೊತೆಗೆ ಇತ್ತೀಚೆಗೆ ಸಂದೇಶ ಬಂದಿದೆ, ಈ ಕ್ಷಣದಲ್ಲಿ ವಿಜಯಪುರದಿಂದ ಇಸ್ಮಾಯಿಲ್ ಅವರ ನೆಚ್ಚಿನ ಹಾಡಿನ ರಿಕ್ವೆಸ್ಟ್. ನವೋದಯ ನಾಗರಾಜ್ ಅವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಕೇಳ್ತಾ ಇರಿ. ಇದು ನಿಮ್ಮದೇ ನೆಚ್ಚಿನ ಹಾಡುಗಳ ಪ್ರಸಾರ, ಆಪ್ ಕಿ ಪಸಂದ್.

0: ಹಾ ಹಾ, ಎಂಥ ಸಮಯದಲ್ಲಿ ಎಂಥ ಪ್ರೀತಿಯ ಹಾಡುಗಳು. ಸಕರ್ಷಣ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ರೆ ಚಂದ್ರಮುಖಿ, ITI ಲೇಔಟ್ ಮಲ್ಲತಳ್ಳಿಯಿಂದ. ವಾ, ಚಂದ್ರಮುಖಿ, ಹೆಸರು ಚೆನ್ನಾಗಿದೆ. ಅರೆ, ಇನ್ನೂ ಮುಖ ನೋಡಿಲ್ಲ ನಾವು ಅವ್ರದ್ದು. ಅಷ್ಟೇ, ಸಿಗ್ತಾರೆ ಒಂದಿನ, ಎಲ್ಲ ಹೋಗ್ತಾರೆ, ಭೂಮಿ ಗುಂಡಗಿದೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ BTM ಲೇಔಟಿಂದ, MD ಸರಸ್ವತಿ ಅವರು. ಅದರ ಜೊತೆ ಜೊತೆಗೆ ಚಾಮರಾಜಪೇಟೆಯಿಂದ ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಸೋನು ಮತ್ತು ಕುಟುಂಬ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದೆ. ನಾಗರಾಜ್, ನಾಗರತ್ನ, ರೋಹಿಣಿ, ಅಶ್ವಿನಿ, ಹೇಮಾ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೂ ರಾಜಾರಾಮ್ ವಸುಧಾ ಅವರು ಸಂದೇಶವನ್ನು ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ನೀವೇ ಕೇಳಿರುವಂತಹ, ನೀವೇ ಇಷ್ಟಪಟ್ಟಿರುವಂತಹ ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಸಾಗ್ತಾ ಇದೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ಆಪ್ಕಿ ಪಸಂದ್.
1: ಮುಝಸೆ ಮತ್ ಪೂಛೋ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ ಎಫ್ಎಂ ರೇನ್ಬೋದಲ್ಲಿ ಆಪ್ ಕೀ ಪರ್ಸನ್ ಕೊನೆಯ ಕ್ಷಣಗಳಲ್ಲಿದ್ದೀವಿ. ರಾಮಕೃಷ್ಣ ರೆಡ್ಡಿ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ರಾಘವ್ ಶ್ರೀನಾಥ್ ರಾಮಾನುಜಂ ರಾಜಾನುಕುಂಟೆಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ಮಾನ್ವಿತ್ ಹಾಗೂ ಶ್ಯಾಮಲಾ ಪ್ರಕಾಶ್ ಅಶ್ವಿನಿ ಆನಂದ್ ತಿರುಪತಿಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ಹೆಸರು ಹಾಕಿಲ್ಲ, ಹಾಡು ಕೂಡ ರಿಕ್ವೆಸ್ಟ್ ಮಾಡಿಲ್ಲ, ಬಟ್ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರನ್ನು ಕಳಿಸ್ಕೊಟ್ಬಿಡಿ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ, ಇವತ್ತಿನ ಆಪ್ ಕೀ ಪರ್ಸನ್ನಲ್ಲಿ ನಿಮ್ಮ ಇಷ್ಟದ ಹಾಡುಗಳು ಪ್ರಸಾರ ಆದವು. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ, ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮೀ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ 2 ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವಿಧಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟೀಯ ಸರಾಸರಿ ಕೂಲಿ 327.40 ರೂಪಾಯಿಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ವಿಜಯರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಅನ್ನುವಂತಹ ಒಂದು ನಿಯಮ ರೂಪಿಸಿದ್ದಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ನಮಸ್ಕಾರ, ಕೇಳ್ತಾ ಇರೋ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಹಲೋ ಹಾಯ್ ಫೇವ್ರೇಟ್ ರೇಡಿಯೋ ಸ್ಟೇಷನ್ ಆಕಾಶವಾಣಿಯ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 12:06. ನಾನು ದೀಪಾ, ನಿಮ್ಮ ಜೊತೆಯಾಗಿದ್ದೀನಿ ನವಿಲ್ಗರಿ ಕಾರ್ಯಕ್ರಮದಲ್ಲಿ. ಇವತ್ತಿನ ವಿಷಯ ಏನು ಅಂತ ಹೇಳೋಕ್ಕೆ ಮುಂಚೆ ಇದು ಎಲ್ಲರೂ ಮಾಡುವಂಥದ್ದೇ ಅನ್ನೋ ಒಂದು ಸೂಚನೆಯನ್ನು ಕೊಡ್ತೀನಿ ಕೇಳಿ. ರಾತ್ರಿ ಆದರೆ ಸಾಕು, ಊಟ ಆದಮೇಲೆ ಎಲ್ಲರೂ ಇದನ್ನೇ ಮಾಡಬೇಕು ಅಂತ ಇಷ್ಟಪಡೋದು. ಆದರೆ ಆ ಸಮಯದಲ್ಲಿ ನಮಗೇ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳ ಮೂಲಕ ಇದು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ವೈಜ್ಞಾನಿಕವಾಗಿ ಇದು ಯಾಕೆ ಬೀಳುತ್ತೆ ಅಂತ ಎಷ್ಟೋ ಸಂಶೋಧನೆಗಳು ಮಾಡಿದ್ರು, ಉತ್ತರ ಮಾತ್ರ ಇನ್ನೂ ಅಲ್ಪ ಸ್ವಲ್ಪ ಸಿಕ್ಕಿದೆ ಅಂತ ಹೇಳಬಹುದು. ಇವತ್ತು ನಾವು ಮಾತಾಡ್ತಿರೋದು ಕನಸುಗಳ ಬಗ್ಗೆ. ನಿಮಗೆ ಯಾವ ರೀತಿಯ ವಿಚಿತ್ರವಾದ ಕನಸು ಬಿದ್ದಿರಬಹುದು, ಅಥವಾ ಕನಸು ನನಸಾಗಿರ್ಬೋದು ಅಥವಾ ನನಸಾಗದೇ ಇರ್ಬೋದು, ಯಾವುದೋ ಒಂದು ಕನಸು ಪದೇ ಪದೇ ನಿಮ್ಮನ್ನು ಕಾಡ್ತಿರಬಹುದು, ಆ ಕನಸನ್ನು ಇವತ್ತು ನೀವು ಶೇರ್ ಮಾಡ್ಕೋಬಹುದು. ನಮ್ಮ ಸಂಖ್ಯೆ 9489901013. ಕನಸುಗಳು ನಿದ್ರೆ ಮಾಡಿದಾಗ ಯಾಕೆ ಬೀಳುತ್ತೆ, ಮೊದಲಲ್ಲಿ ಏನು ಬದಲಾವಣೆ ಆಗುತ್ತೆ, ಹಾಗೆ ಸೈಂಟಿಫಿಕ್ ರಿಸರ್ಚ್ ಏನು ಹೇಳುತ್ತೆ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಇವತ್ತು ಗುರುವಾರ, ನಾವು ಮಂಗಳವಾರ ಬರ್ತಿದ್ದೆ, ಇವತ್ತು ಗುರುವಾರ ಬಂದಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಿದೆ. ನಿಮಗೆ ಓಕೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಕನಸುಗಳ ಬಗ್ಗೆ ನಿಮಗೋಸ್ಕರ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಬ್ಯೂಟಿಫುಲ್ ಆದ ಹಾಡು ಬರ್ತಾ ಇದೆ, ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. 12:07.

ಬ್ಯೂಟಿಫುಲ್ ಆದ ಹಾಡನ್ನು ಕೇಳಿಕೊಂಡು ವಾಪಸ್ ಆಗಿದ್ದೀರ ಕನ್ನಡ ಕಾಮನ ಮೇಲೆ. ಸಮಯ 12:15 ಇದೆ. ನಾವಿಲ್ಗರಿ ಕಾರ್ಯಕ್ರಮ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ರೇಡಿಯೋ ಸ್ಟೇಷನ್ನಲ್ಲಿ ಇವತ್ತು ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ಕನಸಿನಲ್ಲಿ ನಮ್ಮ ತಾಯಿ ಎಕ್ಸ್ಪೈರ್ ಆಗಿದ್ದು ನನಗೆ 3 ಗಂಟೆ ಮುಂಚೆನೆ ಗೊತ್ತಾಗಿತ್ತು ಅಂತ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಈ ಥರ ಕನಸುಗಳು ಬೀಳುತ್ತೆ ಅಂದರೆ ಯಾವುದೋ ಒಂದು ಸೂಚನೆ ಕೊಡುವಂಥದ್ದು ಅಥವಾ ಯಾವುದೋ ಒಂದು ಘಟನೆಗೆ ರಿಲೇಟ್ ಆಗಿರುವಂಥದ್ದು, ಏನು ನೆನಪುಗಳಿಗೆ ಸಂಬಂಧಿಸಿರುವಂಥದ್ದು ಅಥವಾ ಮುಂದಾಲೋಚನೆ ಬಗ್ಗೆ ಯೋಚನೆ ಮಾಡ್ತಿರೋದು. ಕನಸುಗಳು ಯಾಕೆ ಬೀಳುತ್ತೆ, ವೈಜ್ಞಾನಿಕವಾಗಿ ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ, ನಿದ್ರೆ ಸಮಯದಲ್ಲಿ ನಮ್ಮ ಮೆದುಳು ಮಾಡುವಂಥ ಯೋಚನೆಗಳು, ಭಾವನೆಗಳು ಮತ್ತು ನೆನಪುಗಳನ್ನು ನಾವು ಕನಸುಗಳು ಅಂತ ಹೇಳ್ತೀವಿ. ವಿಜ್ಞಾನ ಮತ್ತು ಮನೋವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಆದರೆ ಇವತ್ತು ಸಹ ಕನಸಿನ ಬಗ್ಗೆ ಮಾತ್ರ ಬಹಳಷ್ಟು ಉತ್ತರಗಳು ಇನ್ನೂ ಸಿಗದೆ ಕಾಡ್ತಿವೆ. ನಮ್ಮ ದಿನದ ಒತ್ತಡಗಳು, ದೈನಂದಿನ ಕೆಲಸಗಳು, ಅದನ್ನು ಕಡಿಮೆ ಮಾಡಲು, ನೆನಪುಗಳನ್ನು ಭದ್ರೆ ಮಾಡಿಸಲು ಮತ್ತು ಸುಪ್ತ ಮನಸ್ಸಿನ ಆಸೆ ಅಥವಾ ಭಾವನೆಗಳನ್ನು ಪ್ರತಿಬಿಂಬಿಸೋದಕ್ಕೆ ಈ ಕನಸುಗಳು ಸಹಾಯ ಮಾಡುತ್ತಂತೆ. ಕನಸುಗಳು ಯಾಕೆ ಬೀಳುತ್ತೆ, ಇದರ ಮುಖ್ಯ ಕಾರಣ ಏನು ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತಲ್ಲಿ ವಿವರಿಸ್ತೀನಿ. ಕನಸು ಅಂದ ತಕ್ಷಣ ಎಲ್ರಿಗೂ ಅಷ್ಟೇ, ಇದು ಇನ್ನೊಂದು ಮುಖವಾಗಿ ಯೋಚನೆ ಮಾಡೋದಾದರೆ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ. ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು, ಏನೋ ಒಂದು ಕನಸು ಇಟ್ಕೊಂಡಿರ್ತಾರೆ, ಗುರಿ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಆದರೆ ಇವತ್ತು ನಾವು ಮಾತಾಡ್ತಿರುವಂಥದ್ದು ನಿಮಗೆ ಬಿದ್ದಂಥ ಯಾವ ಕನಸನ್ನು ನೀವು ನನಸು ಮಾಡಿಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ಕನಸು ನಿಮಗೆ ಬಿದ್ದಿದ್ದು ಅಲ್ಲಿ ಕಂಡಿದ್ದು ನಿಜ ಆಗಿದೆ, ಅಥವಾ ಇನ್ನೂ ಹಾಗೆ ಉಳಿದಿದೆ, ಈ ಕನಸು ನನ್ನ ಪದೇ ಪದೇ ಕಾಡ್ತಿದೆ ಅನ್ನೋಂಥದ್ದು ಯಾವುದಾದ್ರೂ ಕನಸಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಳಿ. 9409901013 ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಟ್ರ್ಯಾಕ್ ಕೇಳ್ತಾ ಇದ್ದೀರಾ. ನಮಸ್ಕಾರ, ನಾನು ದೀಪಾ. ನಮಸ್ಕಾರ, ಕಾರ್ಯಕ್ರಮ 12:15.

ಸೂಪರಾದ ಹಾಡು ಕೇಳ್ಕೊಂಡು ವಾಪಸ್ಸಾಗಿದ್ದ ಸಿಕ್ಕಾಬಡೆ ಎನರ್ಜೆಟಿಕ್ ಆಗಿತ್ತಲ್ಲ. 12:25 ಈ ಸಮಯದಲ್ಲಿ ನವಿಲ್ಗಿರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಟ್ಯೂನ್ ಮಾಡಿದ್ದೀರಾ ಕಾಮನಬಿಲ್ಲು 101.3. ಹೋವಳಿ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಮೆಸೇಜ್ ಮಾಡಿದ್ದಾರೆ, ಹರಿಹರದಿಂದ. ಒಂದು ವಾರದಿಂದ ಒಂದು ಕಾರ್ ತೊಗೊಳ್ಳೋ ಕನಸು ಬೀಳ್ತಾನೇ ಇತ್ತು, ಆಮೇಲೆ ಅದು ನಿಜ ಆಯಿತು ಗೊತ್ತಾ. ಒಂದು ಒಳ್ಳೆ ಕಾರ್ ತೊಗೊಂಡು ಫ್ಯಾಮಿಲಿ ಜೊತೆ 5 ಜನ ಇದ್ವಿ ನಾವು, ಫ್ಯಾಮಿಲಿ ಟ್ರಿಕ್ ಹೋಗಿ ಬಂದ್ವಿ ಅಂತ, ಟ್ರಿಪ್ ಹೋಗಿ ಬಂದ್ವಿ ಅಂತ. ಕನಸುಗಳು ನಿಜ ಆಗತ್ತೆ ಅಂತ ಹೇಳಿ ಖುಷಿ ಖುಷಿಯಾಗಿ ಮೆಸೇಜ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನಾವು ಕಂಡಂಥ ಕನಸುಗಳು ನಿಜ ಆದರೆ ಅಂದ್ಬಿಟ್ಟು ಅಂತ. ನಮ್ಮ ಕನಸು ಬೀಳಲು ಕಾರಣ ಮೆದುಳಿನ ಕಾರ್ಯನಿರ್ವಹಣೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಭಾವನೆಗಳನ್ನು ನಿಯಂತ್ರಿಸೋ ಕಾರಣವಾಗಿರುತ್ತೆ. ನನ್ನ ಕನಸುಗಳು ಮತ್ತು ದೈನಂದಿನ ಕರ್ತವ್ಯಗಳು ಒಂದಾಗಿ ನನಗೆ ಕೀರ್ತಿ ತರಲಿದೆ ಅಂತ ಹರಿಹರನ್ ವಿಜ್ಞಾನ್ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಓಹೋ, ನೀವು ಕಂಡಂಥ ಕನಸುಗಳು ನಿಮ್ಮ ಶ್ರಮದ ಮೂಲಕ ನಿಜ ಆಗಿದ್ರೆ ನಮಗೂ ಸಂತೋಷನೇ. ನೆನಪುಗಳ ಜೋಡಣೆ, ನಿದ್ರೆಯ ರೆಮ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಹಂತದಲ್ಲಿ ಮೆದುಳು ಇಡೀ ದಿನದ ಘಟನೆಗಳನ್ನು ಮತ್ತು ಅನುಭವಗಳನ್ನು ವಿಂಗಡಿಸುತ್ತೆ. ಇದು ದೀರ್ಘಾವಧಿಯಲ್ಲಿ ನೆನಪಾಗಿ ಪರಿವರ್ತನೆ ಆಗುತ್ತೆ. ಇದು ರೀತಿ ಒಂದು ಕನಸನ್ನು ಕಾಣುವ ರೀತಿ. ಇದು ಮೆದುಳಿನ ಚಟುವಟಿಕೆ, ಮೆದುಳು ಏನೆಲ್ಲ ಮಾಡುತ್ತೆ ಕನಸುಗಳನ್ನು ಕಂಡ್ರೆ ಅಂದ್ಬಿಟ್ಟು ಅಂತ. ಸೊ ಬೇಗ ಬೇಗ ಮೆಸೇಜ್ ಮಾಡಿ, ನೀವು ಕಂಡಂಥ ಯಾವುದೋ ಒಂದು ಕನಸು ಸತ್ಯ ಆಗಿದ್ರೆ ಅಥವಾ ಇನ್ನೂ ಆ ಕನಸು ನಿಜ ಆಗಬೇಕು ಅಂತ ನಿಮ್ಗೆ ಹಿಂಟ್ ಕೊಡ್ತಾ ಇದ್ರೆ, ಅಂಡ್ ಯಾವುದೋ ಒಂದು ರೀತಿ ನಿಜ ಆಗಲಿ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ಅಥವಾ ಯಾವುದೋ ಕನಸು ನಿಮ್ಮನ್ನು ಕಾಡ್ತಾನೇ ಇದ್ರೆ ನಿಮಗೆ ಬಿದ್ದಿರುವಂಥದ್ದು, ಅದನ್ನು ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ವೇದಿಕೆ ಇದು. 9489091031 ಕೇಳ್ತಾ ಇರೋ ಕಾಮನಬಿಲ್ನಲ್ಲಿ ಬ್ಯೂಟಿಫುಲ್ ಆದ ಟ್ರ್ಯಾಕ್ಸ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನವಿಲ್ಗರಿ ಕಾರ್ಯಕ್ರಮ 12:33 ನಿಮಿಷದ ಈ ಸಮಯದಲ್ಲಿ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನಸಿಕ ಚಿತ್ರಪಟ ಅಂತಲೂ ಕರೀತಾರಂತೆ ಕನಸುಗಳನ್ನು, ಮನಸ್ಸಿನ ಚಿತ್ರಪಟ ಅಂತಲೂ ಹೇಳ್ಬೋದು. ಭಾವಚಿತ್ರಗಳು, ಧ್ವನಿಗಳು ಮತ್ತು ಘಟನೆಗಳನ್ನು ಮೆದುಳು ಸಂಗ್ರಹಿಸಿ ಅದನ್ನು ನಮ್ಮ ಮುಖಾಂತರ ಹೊರಗಾಕತ್ತೆ. ಕನಸುಗಳು ದೈನಂದಿನ ಜೀವನದ ಚಿಂತನೆ, ಭಯ, ಆಸೆ ಮತ್ತು ಆಕಾಂಕ್ಷೆಗಳನ್ನು ತೋರಿಸುವಂಥ ವಿಷಯ. ಕೆಲವೊಂದ್ಸಲ ಕನಸುಗಳು ತುಂಬ ಸ್ಪಷ್ಟವಾಗಿರ್ತವೆ, ಇನ್ನೊಂದು ಕೆಲವೊಂದ್ಸಲ ಅಸ್ಪಷ್ಟತೆಯಿಂದ ಕೂಡಿರುತ್ತೆ. ಏನಿದು, ಇದರ ಅರ್ಥ ಏನು, ನಮಗೆ ಗೊತ್ತಾಗ್ತಿಲ್ವಲ್ಲ, ಸ್ಪಷ್ಟವಾಗಿರಲ್ಲ, ಏನೇನು ಅಂತಲೂ ಗೊತ್ತಾಗೋದಿಲ್ಲ. ಆದರೆ ಏನೋ ಬಿದ್ದಿತ್ತಲ್ಲ, ಏನೋ ಒಂದು, ಏನೋ ಈ ಥರದ್ದೊಂದು ಕನಸು ಬಿದ್ದಿತ್ತಲ್ಲ ಅಂತ ಅನ್ನಿಸ್ತಿರುತ್ತೆ ಅಲ್ವಾ? ಅಂಥದ್ದು ಯಾವುದೋ ಕನಸು ನಿಮಗೆ ಬಿದ್ದಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ನಮ್ಮ ಸಂಖ್ಯೆಗೆ. ಗೊತ್ತಲ್ಲ, ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಹಾಡುಗಳು ಅಮೋಘವಾಗಿದೆ, ಧನ್ಯವಾದಗಳು ಅಂದ್ಬಿಟ್ಟು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾಳೆ. ಬಹಳ ವರ್ಷಗಳಿಂದ ಆಗಾಗ ನಾನು ಕಾಮನಬಿಲ್ಲು ಆರ್ಜೆಯಾಗಿ ಕಾಣಬೇಕು, ಆಪರೇಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಇರೋ ಥರ ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳನ್ನು ವರ್ಣರಂಜಿತ ಕನಸು ಬೀಳ್ತಾ ಇರುತ್ತೆ. ಆ ಖುಷಿಯಾಗುತ್ತೆ ನನಗೆ, ನಿಜ ಅಂತೂ ಆಗಿಲ್ಲ ಬಿಡಿ ಅಂದ್ಬಿಟ್ಟು ನಾಗರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ನಿಮಗೆ ನಮ್ಮ ರೇಡಿಯೋ ಸ್ಟೇಷನ್ ಕನಸು ಬೀಳುತ್ತೆ ಅಂದರೆ ನಿಜವಾಗ್ಲೂ ನನಗೂ ಕುತೂಹಲ ಅನಿಸುತ್ತೆ, ಯಾಕಂದರೆ ನೋಡೇ ಇಲ್ಲ ನೀವು ರೇಡಿಯೋ ಸ್ಟೇಷನ್. ಅದು ಹೇಗೆ ನಮ್ಮ ಚಾನಲಲ್ಲಿ ಕೂತು ನೀವು ಟ್ಯೂನ್ ಮಾಡೋ ಥರ ನೀವು ಆರ್ಜೆ ಆಗಿರೋ ಥರ ನಿಮಗೆ ಕನಸು ಬೀಳುತ್ತೆ ಅಂದ್ಬಿಟ್ಟು ಅಂತ. ಎನಿವೇಸ್, ನಿಮಗೂ ಯಾವ ಥರ ಕನಸು ಬೀಳುತ್ತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೆದುಳು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೆ ಕನಸು ಬಿದ್ದಾಗ, ಆ್ಯಂಡ್ ದೆನ್ ಇದರಿಂದ ಏನಾಗುತ್ತೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಹೊತ್ತು ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ನಾನು ಓದಿದ ಕಾದಂಬರಿಗಳಲ್ಲಿ ಇದು ಒಂದು, ಮೂಕಜ್ಜಿಯ ಕನಸುಗಳು ಅಂತದ್ದು ತುಂಬ ಚೆನ್ನಾಗಿದೆ ಕಾದಂಬರಿ. ಮಾತ್ರ ಬಹಳ ಬ್ಯೂಟಿಫುಲ್ ಆದ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಆಳವಾದ ಸಬ್ಜೆಕ್ಟು. ಹೌದು, ಇದು ಒಬ್ಬ ಅಜ್ಜಿಯ, ತಾನು ಮಾತಿಲ್ಲದೆ ಕೂತುಕೊಳ್ಳುವಂಥ ಅಜ್ಜಿ ತಾನು ಕಂಡ ಕನಸು.

ಸಮಸ್ಯೆಗಳನ್ನು ವಿವರಿಸುವಂಥ ಪುಸ್ತಕ ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಏನೇನೋ ಕ್ಯಾರೆಕ್ಟರ್ಗಳು ಬರ್ತವೆ, ಆ ಕನಸುಗಳು ವಿಭಿನ್ನವಾಗಿರ್ತವೆ, ಕೆಲವೊಂದು ವಿಷಯಗಳು ತುಂಬ ಆಳವಾಗಿರುತ್ತೆ. ಆ ವಯಸ್ಸಿನಲ್ಲಿ ಅಂಥ ಆಲೋಚನೆಗಳು, ಅಷ್ಟೊಂದು ಬ್ರಾಡ್ ಮೈಂಡೆಡ್ ಥಿಂಕಿಂಗು ಅಜ್ಜಿ ಇತ್ತ ಅನ್ನೋ ಪ್ರಶ್ನೆಗಳನ್ನು ನಮ್ಮನ್ನು ಕಾಡಿಸುತ್ತೆ ಅಂಥದ್ದೊಂದು ಪುಸ್ತಕ. ಸಮಯ ಸಿಕ್ಕರೆ ಅಥವಾ ನಿಮಗೂ ಪುಸ್ತಕ ಓದುವಂಥ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ಒಂದು ಸಲ ಓದಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಇದ್ರೆ ಕಾಮನ ಬಿಲ್ಲು ಕನಸು ಬಗ್ಗೆ ಮಾತಾಡ್ತಾ ಇದ್ದೀವಿ. ನವಿಲ್ ಕರಿಕರ ಮಂತ್ರದಲ್ಲಿ ಮುಂದಿನ ಹಾಡು ನಿಮಗೋಸ್ಕರ ಟ್ಯೂನ್ ಅಪ್ ಆಗಿದೆ. ಹಾಗೆಯೇ ಏನಾದರೂ ಹೇಳ್ಕೋಬೇಕು ಅನಿಸಿದ್ರೂ ಸಹ ನೀವು ನಮ್ಮ ಮೆಸೇಜ್ ಸಂಖ್ಯೆ ಗೊತ್ತಲ್ಲ, 9489901013.

ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಬ್ಯೂಟಿಫುಲ್ ಆದ ಹಾಡನ್ನು ಕೇಳಿಕೊಂಡು ವಾಪಸ್ಸಾಗಿದ್ದೀರಾ. ದ್ವಾಪರ ಮುಂದೆ ಹಾಡು ಗೊತ್ತಿಲ್ಲ ನನಗೆ, ಹಾಡು ಚೆನ್ನಾಗಿ ಹಾಡ್ತೀನಿ ಅಂತ ಒಂದು ಕಲ್ಪನೆ ನನಗೆ ಮನಸ್ಸಲ್ಲಿ, ಅದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ. 12:43 ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ ನೀವು. ಭಾವನೆಗಳನ್ನು ನಿಯಂತ್ರಿಸುವಂಥದ್ದು ಮನಸ್ಸಿನ ಪ್ರವೃತ್ತಿಯಾಗಿರಬೇಕು. ಕನಸುಗಳು ನಮಗೆ ಯಾವುದೋ ಒಂದು ಧೈರ್ಯ ಅಥವಾ ಒಂದು ಮುನ್ಸೂಚನೆ ಕೊಡುವಂಥದ್ದು ಆಗಿರಬೇಕು. ಅದು ಒಳ್ಳೆಯದಾಗಿಬಿದ್ರೆ ಸಂತೋಷ, ಇನ್ನು ಏನೋ ಒಂದು ಭಯವನ್ನು ಕಾಡುವಂಥ ವಿಷಯ ಆಗಿರಬಹುದು ಅಥವಾ ಯಾವುದೋ ಒಂದು ಕೆಟ್ಟ ಸೂಚನೆಯಾಗಿದ್ದರೆ ಬಹುಶಃ ನೀವು ಮನೋವಿಜ್ಞಾನವನ್ನು ಒಂದು ಸಲ ಮತ್ತೆ ಅಂಥ ಕನಸುಗಳು ಕಾಣ್ತಾ ಇದ್ದಾಗ ಮನೋವಿಜ್ಞಾನಿಗಳನ್ನು ಭೇಟಿ

ಸಹ ಇದು ಹೊರ ಹಾಕತ್ತಂತೆ. ಆದ್ದರಿಂದ ಈಡೇರಿದ ಕನಸುಗಳು ಆಸೆಗಳು ಯಾವುದಾದ್ರೂ ಇದ್ದರೆ ಅದು ಸಹ ಕನಸುಗಳಾಗಿ ನಮ್ಮ ಭಾವನೆಗಳ ಮುಖಾಂತರ ಕನಸುಗಳ ಭಾವನೆಗಳು ಕನಸುಗಳ ಮುಖಾಂತರ ಹೊರಗೆ ಹಾಕುತ್ತೆ ಅಂದ್ಬಿಟ್ಟು ಸಿಗ್ಮಂಡ್ ಫ್ರಾಯ್ಡ್, ತುಂಬ ಫೇಮಸ್ ಮನೋವಿಜ್ಞಾನ ತಜ್ಞರಿವರು, ಇವರು ಸಂಶೋಧನೆಯನ್ನು ಮಾಡಿದ್ದಾರೆ. ಗುಪ್ತವಾದ ಬಯಕೆಗಳೇನಾದರೂ ಇದ್ದರೆ, ಅಂಥ ಆಲೋಚನೆಗಳೇನಾದರೂ ಇದ್ದರೆ ಅದು ಸಹ ಕನಸಿನ ರೂಪದಲ್ಲಿ ಹೊರಗೆ ಹಾಕತ್ತಂತೆ ಮನಸ್ಸು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳು ನಿಮ್ಮ ಹತ್ರ ಇದ್ದರೆ ಅಥವಾ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ಪಾಸ್ ಆನ್ ಮಾಡೋದಕ್ಕೆ 9480901013 ಕಾಯ್ತಾ ಇದೆ. ಹಾಂ, ನಾನು ಸ್ಟುಡಿಯೋ ನೋಡಿದ್ದೀನಿ, ಆಕಾಶವಾಣಿ ಕೇಂದ್ರ ನೋಡಿದ್ದೀನಿ, ಆಪರೇಷನ್ ಸಹ ನೋಡಿದ್ದೀನಿ, ಅದಕ್ಕೆ ನಂಗೆ ಆ ಕನಸು ಬಿದ್ದಿದ್ದು ಅಂದ್ಬಿಟ್ಟು ನವೋದಯ ನಾಗರಾಜ್ ಅವರು ಹೇಳ್ತಿದ್ದಾರೆ. ಪರವಾಗಿಲ್ವೇ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನಿರುಪರಿಗರಿಗೆ ನಮಸ್ಕಾರಗಳು. ತಿಪ್ಪೇಸ್ವಾಮಿ, ರಾಮಮೂರ್ತಿ, ಹರಿಹರ, ನಮಗೆ ಒಂದು ಹಾಡು ಬೇಕು ಅಂತ ಮೆಸೇಜ್ ಮಾಡಿದ್ದಾರೆ. ಸಾರಿ ಸರ್, ಇದು ರಿಕ್ವೆಸ್ಟ್ ಶೋ ಅಲ್ಲ, ಖಂಡಿತ ನಿಮ್ಮ ಹಾಡನ್ನು ನಾಳೆ ಖಂಡಿತ ಪ್ಲೇ ಮಾಡ್ತಾರೆ ನಮ್ಮ ಆರ್ ಜೆಸು, ಅಲ್ಲಿ ನೀವು ಟ್ಯೂನಪ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಇನ್ನೊಬ್ಬರು ಮೆಸೇಜ್ ಮಾಡಿದರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರ್ ಹರಿಹರದಿಂದ, ಎಫ್ ಎಂ ರೈನ್ಬೋ ನವಿಲ್ಗರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ, ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕನಸುಗಳು ಎಂಬ ವಿಷಯ ಅತ್ಯಂತ ಅರ್ಥಪೂರ್ಣವಾಗಿದ್ದರು. ಜೀವನದಲ್ಲಿ ಸಾಧನೆ ಮಾಡಲು ಪ್ರೇರೇಪಿಸುವ ಕನಸುಗಳನ್ನು ಕಾಣಬೇಕು. ಕನಸುಗಳನ್ನು ನಾನು ಆಗಲೇ ಹೇಳಿದಾಗೆ ನಾವು ಇದೊಂದು ಸೈಂಟಿಫಿಕ್ ಸೈಡನ್ನು ಇವತ್ತು ನಾವು ಡಿಸ್ಕಸ್ ಮಾಡಿದ್ದು. ಗುರಿ ಇಟ್ಕೊಳ್ಳೋದು, ಕನಸು ಇಟ್ಕೊಳ್ಳೋದು, ಎಸ್ ಎಲ್ಲರೂ ಸಹ ಅದನ್ನು ಮಾಡುವಂಥದ್ದು. ಅದಕ್ಕೆ ಇನ್ನೊಂದಿನ ಯಾವತ್ತಾದರೂ ಡಿಸ್ಕಸ್ ಮಾಡೋಣ. ಅಂಥದ್ದೇನಾದರೂ ಆಸೆಗಳಿದ್ರೆ ಖಂಡಿತ ನೀವು ಯಾಕೆ ಮುಂದಿನ ವಾರನೇ ಡಿಸ್ಕಸ್ ಮಾಡೋಣ, ಏನಂತೀರಾ? ನಿಮಗೆ ಯಾವುದಾದ್ರೂ ಒಂದು ಗುರಿ ನಿಮ್ಮನ್ನು ಕಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಕನಸು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರೆ ಅದನ್ನು ಏನೆಲ್ಲ ಮಾಡ್ತಾ ಇದ್ದೀರಾ ಅದರ ಪ್ರಯತ್ನದ ಬಗ್ಗೆ ಅಂತ ನೀವು ಟ್ಯೂನಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗುರುವಾರ ಬರ್ತೀನಿ, ಅದ್ರ ಬಗ್ಗೆನೇ ಮಾತಾಡೋಣ ನಾವು, ನಮ್ಮ ಗೋಲ್ಸ್ ಬಗ್ಗೆ, ನಮ್ಮ ಕನಸುಗಳ ಬಗ್ಗೆ, ನಾವು ಕಷ್ಟಪಡ್ತಿರೋ ರೀತಿ, ಅದಕ್ಕೆ ಮಾಡ್ತಿರೋ ಪರಿಶ್ರಮ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ನೆಕ್ಸ್ಟ್ ವೀಕಲ್ಲಿ, ಏನಂತೀರಾ? ಹಾಗೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಆನೆಯನ್ನು ನೋಡೋದು ಅತ್ಯಂತ ಮಂಗಳಕರವಾದಂಥ ವಿಷಯ ಅಂತೆ. ಇದು ಗೊತ್ತಿಲ್ಲ. ಇನ್ನು ಇದಕ್ಕೆ ಒಂದು ಆಸ್ಟ್ರಾಲಜಿಕಲ್ ಥಾಟ್ ಸೈಡು ಇದೆ. ಆ್ಯಂಡ್ ದೆನ್ ಇಂಥ ಕನಸು ಬಿದ್ದರೆ ಈ ರೀತಿ ಆಗಬಹುದು, ಇದು ಇದರ ಸೂಚನೆ ಅಂತಲೂ ಹೇಳ್ತಾರೆ. ಅದಕ್ಕೆ ಅಷ್ಟೊಂದು ನಾವು ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿಲ್ಲ. ಬಟ್ ಇವತ್ತು ನಾವು ಮಾತಾಡಿದ್ದು ನಿಮಗೆ ಬೀಳುವಂಥ ಯಾವುದಾದ್ರೂ ಒಂದು ಕನಸು ನನಸಾಗಿದ್ದರೆ ಅಥವಾ ಪದೇ ಪದೇ ಅಂತ ಕನಸು ಕಾಣ್ತಿದ್ರೆ ಆ ವಿಷಯದ ಬಗ್ಗೆ ಇವತ್ತು ನಾವು ಡಿಸ್ಕಷನ್ನ ಮಾಡಿದ್ವಿ. ಎನಿವೇಸ್, ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಮೆಸೇಜ್ ಮಾಡಿ ಕಳಿಸಿ, ಓಕೆನಾ? ನಾನು ದೀಪಾ, ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ 101.3 FM. ಮತ್ತೆ ಸಿಗುವ ಮುಂದಿನ ಗುರುವಾರ. ಕೇಳ್ತಾ ಇದ್ದೀರಾ ಕಾಮನ ಮಿಲ್ನಲ್ಲಿ ಬ್ಯೂಟಿಫುಲ್ ಟ್ರ್ಯಾಕ್ಸ್, ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ಹಾಡು. ಇವಾಗ ಮಂಗ್ಲಿಯವರ ಧ್ವನಿಯಲ್ಲಿ ಬರ್ತಾ ಇದೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 1 ಗಂಟೆ. ಕರೆಯಲ್ಲಿ ಕೈರುಚಿ ಆರಂಭ ಆಗ್ತಿದೆ. ನಾನು ನಿಮ್ಮ ರೇಡಿಯೋಗಳ ತಿವಜಲಕ್ಷ್ಮಿ. ಮನೆಯಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಇವತ್ತು ಸಾಂಬಾರ್ ಮಾಡಿದ್ದೀನಿ, ಸಾರು ಮಾಡಿದ್ದೀನಿ, ಹುಳಿ ಮಾಡಿದ್ದೀನಿ ಅಂತೆಲ್ಲ ಏನು ಜಂಪ ಕೊಚ್ಕೋತಾ ಇರ್ತೀವ್ಯಾ. ಸಖತ್ತಾಗಿದೆ ನಾನು ಮಾಡಿರೋ ಸಾರು ನೋಡಿ ಇವತ್ತು ಹೆಂಗೆ ಅಂತ ಹೇಳಿ. ಏನೋ ಬೇಯಿಸುವಾಗ ಸ್ವಲ್ಪ ಟೇಸ್ಟ್ ನೋಡಿರ್ತಿರುತ್ತೆ, ಆಮೇಲೆ ಕಂಪ್ಲೀಟ್ ಆದಮೇಲೆ ಹೆಂಗಿರುತ್ತೆ ಏನಂತ ಗೊತ್ತಿರಲ್ಲ. ಎಲ್ರಿಗೂ ಖುಷಿಯಾಗಿ ಬಡಿಸೋಕ್ಕೆ ಸಿದ್ಧವಾಗಿರ್ತೀವಿ. ಊಟ ಮಾಡೋದ್ರಲ್ಲ ಬಾಯಿ ಬಾಯಿ ಬಿಡ್ತಿರ್ತಾರೆ, ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಅಬ್ಬಾ ಖಾರ, ಇಷ್ಟೊಂದು ಖಾರ, ನಾ ಅಬ್ಬಾ ಬಾಯಿ ಇಡೋಕ್ಕೆ ಆಗ್ತಾ ಇಲ್ಲ, ಬಾಯಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಇಷ್ಟೊಂದು ಖಾರ ಇದೆ ಸಾಂಬಾರು ಅನ್ನೋ ರೀತಿ ಒದ್ದಾಡ್ತಾ ಇರ್ತಾರೆ. ಅವಾಗ ಅಯ್ಯೋ ಅಷ್ಟೊಂದು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ನಲ್ಲ, ಹಿಂಗೆ ಎಡವಟ್ಟಾಗೋಯ್ತಾ ಅಂತ ಬೇಜಾರಾಗೋಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಜಾಸ್ತಿ ಸಾಂಬಾರಿದ್ರೆ ಮತ್ತೆ ಬಡಿಸ್ಬೇಕಲ್ಲ, ಸಂಜೆಗೋ ರಾತ್ರಿಗೋ. ಏನು ಮಾಡೋದು, ಅದೇ ಖಾರ ತಿಂತಾರಾ? ಖಂಡಿತ ತಿನ್ನಲ್ಲ. ಮತ್ತು ಖಾರ ಕಮ್ಮಿ ಮಾಡ್ಬೇಕು ನಾವೀಗ ಸಾಂಬಾರಲ್ಲಿ. ಏನು ಮಾಡಬಹುದು, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬಹುದು, ಕಾಂಪನ್ಸೇಟ್ ಮಾಡಬಹುದು, ನಿಮಗೆ ಗೊತ್ತಿದ್ರೆ ಆ ಟ್ರಿಕ್ಸನ್ನು ಅಡುಗೆ ಮನೇಲಿ ಅಡುಗೆ ಮಾಡ್ತಿರೋರು ಅಥವಾ ಅಡುಗೆ ಮಾಡಾಲೆ ಊಟ ಮಾಡ್ತಿರೋರು ಅಥವಾ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಯಾವುದೇ ರೀತಿಯಾದ ಅಡುಗೆ ಮಾಡಿದ್ರು ಕೂಡ, ಖಾರ ಆದರೂ ಕೂಡ ಖುಷಿ ಖುಷಿಯಾಗಿ ತಿನ್ನುವಂಥ ಗಂಡ್ಮಕ್ಳಿಗೂ ಕೂಡ ಏನಾದರೂ ಐಡಿಯಾಸ್ ಗೊತ್ತಿದ್ರೆ ನಮ್ಮ ಜೊತೆ ಕರೆ ಮಾಡಿ ಹಂಚ್ಕೊಳ್ಬಹುದು. 0800228120628 0802228126. ವಾಟ್ಸಪ್ ಮಾಡೋದಾದ್ರೆ 9480901013.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಹಾ, ಸಾಂಬಾರಲ್ಲಿ ಖಾರ ಜಾಸ್ತಿ ಆಗ್ಬಿಟ್ಟಿದೆ, ಏನು ಮಾಡ್ರಿಂದೆ ಸ್ವಲ್ಪ ಬಿಸಿನೀರು ಹಾಕಿ ಅಂತ ಹರೀಶ್ ಮಲ್ಲೇಶ್ವರ ಅವರು ಸಂದೇಶನ ಕಳ್ಸಾರೆ. ಬಿಸಿನೀರೇನೋ ಹಾಕ್ಬಹುದು, ಆದರೆ ಆ ಸಾಂಬಾರು ಗಟ್ಟಿಯಾಗಿರುತ್ತಲ್ಲ, ಅದು ಏನೋ ಒಂಥರ ಆಗ್ಬಿಡುತ್ತಲ್ಲ, ಆವಾಗ ಟೇಸ್ಟ್ ಎಲ್ಲ ಬೇರೆ ಥರ ಆಗ್ಬಿಡುತ್ತೆ ನೀರು ಸೇರಿಸಿದ ನಂತರ. ಆ ಟೇಸ್ಟ್ ಬೇರೆ ಆಗದ ಹಾಗೆ ಖಾರ ಮಾತ್ರ ಕಮ್ಮಿ ಮಾಡಬೇಕು. ಅದು ಹೆಂಗೆ ಅಂತ ಕೇಳಿದ್ವಿ ಕೆಲವರು, ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೆಂಗೆ ಅಂತ ಕಳ್ಸಿಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ನೀವು ಮಾಡ್ತಿರೋದೇನು, ಅಥವಾ ನೀವು ಅಡುಗೆ ಮನೇಲಿ ಏನು ಮಾಡ್ತಿರೋ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀರಾ ಅಂತ. ಗೀತಾ ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಲ್ಲದ ಪುಡಿ ಹಾಕಿ ಸ್ವಲ್ಪ ತಿರುಗಿಸಿದ್ರೆ ಖಾರ ಕಮ್ಮಿ ಆಗುತ್ತೆ. ಸ್ವಲ್ಪ ಸ್ವೀಟ್ ಸೇರೋದ್ರಿಂದ, ಬೆಲ್ಲದ ರುಚಿ ಸೇರೋದ್ರಿಂದ ಖಾರವನ್ನು ಕಮ್ಮಿ ಮಾಡಬಹುದು ಅಂತ. ಹೌದು, ಹಿಂಗೂ ಮಾಡ್ತಾರೆ. ಜೊತೆಗೆ ತುಪ್ಪದ ಮೂಲಕ ಖಾರ ಜಾಸ್ತಿ ಆಗಿದ್ರೆ ಸ್ವಲ್ಪ ಆ ಸಾಂಬಾರಿಗೆ ತುಪ್ಪ ಹಾಕಿಬಿಡಿ, ಅಯ್ಯೋ ಸ್ವಲ್ಪ ಇವತ್ತು ತುಪ್ಪ ತಿನ್ನೋ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗದ ಹಾಗೆ ನೀವು ಅನ್ನ ಬಡಿಸಿದ್ರೆ ಅಥವಾ ಮುದ್ದೆಗೆ ಸಾಂಬಾರು ಏನಾದ್ರು ಇಟ್ಟಿದ್ರೆ ಅವಾಗ ತುಪ್ಪ ಜಾಸ್ತಿ ಬಡಿಸ್ಕೋಬೋದು, ಅಥವಾ ಸಾಂಬಾರಿಗೆ ತುಪ್ಪ ಜಾಸ್ತಿ ಅಥವಾ ಬೆಣ್ಣೆನ ಜಾಸ್ತಿ ಹಾಕಿ ಅಂತ ಹೇಳ್ತಿದ್ರೆ. ಇದರ ಜೊತೆ ಜೊತೆಗೆ ಇನ್ನೂ ಅನೇಕ ರೀತಿಯಾದಂತಹ ವಿಧಾನಗಳನ್ನು ನಾವು ತಕ್ಷಣಕ್ಕೆ ಮಾಡ್ಕೊಳ್ಬಹುದು. ಏನಂದರೆ ಸಾಂಬಾರು ಜಾಸ್ತಿ ಖಾರ ಆಗಿಬಿಟ್ಟಿದೆ ಅಂದಾಗ ಮನೆಯಲ್ಲಿ ಕಡಲೆ ಇದಿರುತ್ತಲ್ಲ, ಹುರುಗಡಲೆ, ಅದನ್ನು ರುಬ್ಬಿ ಅಥವಾ ಅದರ ಪೌಡ್ರ್ ಆಲ್ರೆಡಿ ಇದ್ದರೆ ನಿಮ್ಮ ಹತ್ರ, ಅದನ್ನು ಸ್ವಲ್ಪ ಆ ಒಂದು ಸಾಂಬಾರಿಗೆ ಹಾಕಿದರೆ ತಿರುಗಿಸಿ ಸ್ವಲ್ಪ ಕುದಿಸಿದರೆ ಸರಿ ಹೋಗುತ್ತೆ ಅಂತ. ಜೊತೆಗೆ ತೆಂಗಿನಕಾಯಿ ಇದ್ದರೆ ಅದನ್ನು ರುಬ್ಬಿ ಹಾಕಿದರೂ ಕೂಡ ಕಾಂಪನ್ಸೇಟ್ ಆಗುತ್ತೆ, ತೆಂಗಿನಕಾಯಿ ಆ ಖಾರವನ್ನು ಹೀರ್ಕೊಳ್ಳುತ್ತೆ ಅನ್ನೋದು ಕೂಡ ಇದೆ. ಜೊತೆಗೆ ಈಗ ತರಕಾರಿ ಸಾಂಬಾರು ಮಾಡಿದ್ದೀನಿ, ಖಾರ ಆಗಿಬಿಟ್ಟಿದೆ, ಏನು ಮಾಡೋದು ತಕ್ಷಣಕ್ಕೆ ಅಂತ ಅಂದರೆ, ಇನ್ನೊಂದು ಸ್ವಲ್ಪ ಏನಾದರೂ ತರಕಾರಿ ಅದೇ ನೀವು ಸಾಂಬಾರ್ಗೆ ಹಾಕಿರೋದು ಆಲ್ರೆಡಿ ಇದ್ದರೆ ಅದನ್ನು ಮತ್ತೆ ಸ್ವಲ್ಪ ಬೇಯಿಸ್ಕೊಂಡು ಕಟ್ ಕಟ್ ಮಾಡಿ ಅದನ್ನು ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ, ಸೊ ಆ ತರಕಾರಿ ಎಲ್ಲ ಈಗ ಖಾರವನ್ನು ಹೀರ್ಕೊಂಡಾಗ ಅದೊಂದು ರೀತಿ ಕಾಂಪನ್ಸೇಟ್ ಆಗುತ್ತೆ, ಸರಿ ಹೋಗುತ್ತೆ ಅನ್ನೋದು. ಇನ್ನೂ ಒಂದು ವಿಷಯ ಏನಿದೆ ಅಂದರೆ, ಖಾರ ಆಗಿದೆಯಾ ಸಾಂಬಾರು, ಬರೀ ಸಾಂಬಾರನ್ನು ಏನಕ್ಕೆ ತಿಂತೀಯಾ, ಅದಕ್ಕೆ ಸ್ವಲ್ಪ ಮೊಸರಾಕು, ಮೊಸರು ಸಾಂಬಾರು ಮಿಕ್ಸ್ ಮಾಡ್ಕೊಂಡು ನೋಡು ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಮೊಸರು ಮಿಕ್ಸ್ ಮಾಡಿಬಿಟ್ರೆ ಆ ಖಾರ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ನೀವು ಬಿಡಬಹುದು, ಅದು ಕೂಡ ಖಾರವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇಷ್ಟು ರೆಮಿಡೀಸ್.

ಇದೆ. ನಾಳೆ ಏನಾದರೂ ನೀವು ಖಾರ ಖಾರ ಖಾರ ಅಂತ ಸಾಂಬಾರು ಏನಾರು ಮಾಡಿದರೆ ಇಷ್ಟೆಲ್ಲ ರೆಮಿಡೀಸ್ನ ಬಳಸ್ಕೊಳ್ಬಹುದು. ನಮ್ಮ ಸಂದೇಶ ಕಳಿಸಿದಂತಹ ಕೆ ಪಿ ಅಗ್ರಹಾರದ ಶ್ರೀನಾಥ್ ಅವರಿಗೆ, ಗೀತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಕೇಳ್ತಾರೆ ಸಮಯ ಆಗದೆ 1 ಗಂಟೆ 10 ನಿಮಿಷ ಕನ್ನಡದಲ್ಲಿ ವಾರ್ತೆಗಳು.

0: ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕ್ಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ 2 ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರೀ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ್ರ ಜಾಲದ ವಿರುದ್ದ ದಮನ ನಡೆಸಿದ 4 ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ 2 ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಎಫ್ಐಡಿ ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರುವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನು ಮಂಕುತಿಮ್ಮ. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನು ಮಂಕುತಿಮ್ಮ.

ನಮ್ಮ ಬದುಕಿನ ವಿರೋಧಾಭಾಸವನ್ನು ಗಮನಿಸಿ ಸುಮ್ಮನೆ ಕುತೂಹಲಕ್ಕೆ. ನಾಲ್ಗೆಗೆ ಯಾವ್ಯಾವ್ದು ರುಚಿಯಾಗುತ್ತೋ ಆ ತಿಂಡಿಗಳೆಲ್ಲ ಅನೇಕ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಣ್ಣೆ ಪದಾರ್ಥ ಇರ್ಬೋದು, ಮಸಾಲೆ ಇರ್ಬೋದು, ಖಾರ ಇರ್ಬೋದು, ಇವೆಲ್ಲ ನಮ್ಮ ರಸನ ಗ್ರಂಥಿಗಳನ್ನು, ಪೂತಿನ ಚೆನ್ನಾಗಿ ಹೇಳ್ತಾರೆ, ನಮ್ಮ ನಾಲಿಗೆಯ ಗ್ರಂಥಿಗಳನ್ನು ಉದ್ದೀಪಿಸಿ ಇವೆಲ್ಲ ರುಚಿ ನೀಡೋ ಶಕ್ತಿ ಇರುವಂಥವು. ಆದರೆ ಖಂಡಿತ ಆರೋಗ್ಯಕ್ಕೆ ಇವೆಲ್ಲ ಅಪಾಯಕಾರಿ. ಡಾಕ್ಟರ್ ಹತ್ರ ಹೋಗಿ ಖಾರ ತಿನ್ನಬೇಡಿ ಅಂತಾರೆ, ಮಸಾಲೆ ತಿನ್ನಬೇಡಿ ಅಂತಾರೆ, ಎಣ್ಣೆ ತಿನ್ನಬೇಡಿ ಅಂತಾರೆ. ಹಾಗಂತ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದು ಅನೇಕ ಸಂದರ್ಭಗಳಲ್ಲಿ ರುಚಿಹೀನವಾದದ್ದು, ನಾಲ್ಗೆಗೆ ಹಿತವಾಗುವಂಥದ್ದಲ್ಲ. ಉಪ್ಪು ಖಾರ ಇಲ್ಲದೇ ಇರೋ ಬೇಯಿಸಿದ ಸೊಪ್ಪಿದೆಯಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇಗ್ರಿ ತಿನ್ನೋದನ್ನು? ತಿನ್ನೋಕ್ಕಾಗತ್ತಾ? ನಾವೇನು ಮೇಕೆನ ಬರೀ ಸೊಪ್ಪು ತಿನ್ನಕ್ಕೆ? ಹಾಗೆಯೇ ಮನಸ್ಸಿನಲ್ಲೂ ಅಷ್ಟೇ. ಮನಸ್ಸನ್ನು ಆಕರ್ಷಿಸೋ ಸಂಗತಿಗಳಿರುತ್ತಲ್ಲ, ಅವು ಕೆಲವೊಮ್ಮೆ ಜೀವಕ್ಕೇ ಅಪಾಯ ತಂದುಬಿಡಬಹುದು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ವಾಹನದಲ್ಲಿ ಹೋಗುವಾಗ ನಿಧಾನದಲ್ಲಿ ಹೋದರೆ ಏನಿದು ಜಟಕಾ ಗಾಡಿ ಅಂತ ಹಂಗಿಸ್ತಾರೆ. ಆದರೆ ವೇಗನೇ ಅನೇಕ ಸಲ ಅಪಘಾತಕ್ಕೆ ಕಾರಣವಾಗಿ ಸಾವನ್ನು ತಂದುಬಿಡಬಹುದು. ನಮ್ಮ ಅನುಭವಗಳಿಂದ ನಾವು ಎಲ್ಲದರ ಪರಿಣಾಮವನ್ನು, ಪಾಠನ ಕಲಿಬೇಕು. ಯಾವ್ದು ಹಿತ ಯಾವ್ದು ಅಹಿತ ಅನ್ನೋ ಪರಿಜ್ಞಾನ ಬೆಳೆಸ್ಕೋಬೇಕು. ಡಿ ವಿ ಜಿ ಈ ಪದ್ಯದಲ್ಲಿ ನಮ್ಮ ಅನುಭವ ಜಗತ್ತು ನಮ್ಮ ಆತ್ಮೋನ್ನತಿಗೆ ಕಾರಣ ಆಗಬೇಕು. ಅನುಭವದಿಂದ ಕಲಿಯೋ ಪಾಠ ಇರುತ್ತಲ್ಲ, ಇದು ಬಹಳ ದೊಡ್ಡದು. ಇದು ಆತ್ಮೋನ್ನತಿಗೆ ದಾರಿಯೂ ಹೌದು ಅಂತ ತುಂಬ ಸೊಗಸಾಗಿ ಆತ್ಮ ದೇಹದ ಸಂಬಂಧವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ.

ಸರಕುಗಳು ಜೀವಿತದ ಸಂತೆಯಲಿ, ಊರಿನವು ಕೇರಿಯವು ಮನೆಯವಾತ್ಮದವು. ನೂರಾರು ಸರಕುಗಳು ಜೀವಿತದ ಸಂತೆಯಲಿ, ಊರಿನವು ಕೇರಿಯವು ಮನೆಯವಾತ್ಮದವು. ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಮವೇ ತತ್ವ ಮಂಕುತಿಮ್ಮ. ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಮವೇ ತತ್ವ ಮಂಕುತಿಮ್ಮ.

0: ಈ ಪದ್ಯ ಅದ್ಭುತವಾದ ಒಂದು ಜೀವನ ತತ್ವವನ್ನು, ಲೋಕದರ್ಶನವನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಡಿ ವಿ ಜಿಯವರ ಪ್ರತಿಭಾಶಕ್ತಿಯೇ ಅಂಥದ್ದು ಅಂತ ಅನಿಸುತ್ತೆ. ಜೀವನದ ಸರಳವಾದ ಸಾಧಾರಣವಾದ ಸಂಗತಿಗಳನ್ನು ಹೇಳ್ತಾ ಹೇಳ್ತಾನೆ ತಾತ್ವಿಕವಾದ ಮಹತ್ವದ ಸಂಗತಿಗಳನ್ನು ಅವರು ನಮ್ಮ ಮನಸ್ಸಿಗೆ ಹಿತವಾಗುವ ಹಾಗೆ, ಆಪ್ತವಾಗುವ ಹಾಗೆ ಹೇಳಿಬಿಡ್ತಾರೆ. ಇದು ಮಂಕುತಿಮ್ಮನ ಕಗ್ಗದ ಶಕ್ತಿ ಅಂತ ನನಗನ್ಸುತ್ತೆ. ಈ ಜಗತ್ತು ತುಂಬ ವೈವಿಧ್ಯಮಯವಾದದ್ದು. ಅನೇಕ ರೀತಿಯ ಜೀವಿಗಳು, ಅನೇಕ ಬಗೆಯ ಸಸ್ಯಗಳು, ಅನೇಕ ಬಗೆಯ ವಸ್ತುಗಳು. ಒಂದಿದ್ದಾಗ ಮತ್ತೊಂದಿಲ್ಲ, ಒಂದೆಲೆ ಬಣ್ಣ ವಾಸನೆ ಮತ್ತೊಂದಕ್ಕಿಲ್ಲ, ಒಂದು ಹಣ್ಣಿನ ರುಚಿ ಇನ್ನೊಂದಕ್ಕಿಲ್ಲ, ಒಂದು ಕೀಟದ ಹಾಗೆ ಮತ್ತೊಂದಿಲ್ಲ. ಪ್ರತಿಯೊಂದು ಹಕ್ಕಿಗೂ ಅದರದೇ ಆದ ದನಿ. ಅಷ್ಟೇ ಯಾಕೆ, ನನ್ನ ಹೆಬ್ಬೆಟ್ಟಿನ ಗುರುತು ಮತ್ತಾರದೂ ಅಲ್ಲ. ಅಷ್ಟು ಅನನ್ಯವಾದದ್ದು. ಇಷ್ಟಗಲದಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ. ನಮ್ಮ ಬದುಕಿನಲ್ಲೂ ಹಾಗೇನೆ, ನಮ್ಮ ಅಗತ್ಯಗಳು ಬೇರೆ ಬೇರೆ ರೀತಿ ಇರುತ್ತೆ. ಯಾವುದೋ ಒಂದು ಸಂಗತಿ, ಒಂದು ವಸ್ತು, ಒಂದು ವಿಚಾರ ನಮ್ಮ ಬದುಕನ್ನು ಅರ್ಥಪೂರ್ಣ ಮಾಡೋದಿಲ್ಲ. ಅನೇಕ ಸಂಗತಿಗಳು, ಅನೇಕ ವಿಚಾರಗಳು ನಮ್ಮ ಬದುಕಿಗೆ ಬೇಕು. ವೈವಿಧ್ಯ ಇದೆಯಲ್ಲ, ಅದೇ ಬದುಕಿಗೆ ಚೆಲುವನ್ನು, ಸೌಂದರ್ಯವನ್ನು, ರುಚಿಯನ್ನು ತಂದುಕೊಡುವಂಥದ್ದು. ಏಕತಾನತೆ ಇದೆಯಲ್ಲ, ಮಹಾ ಬೋರದು, ಬೇಸರನ ಉಂಟು ಮಾಡುವಂಥದ್ದು. ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಸ್ವರೂಪ ಇದೆ, ಅದರದೇ ಆದ ಚೆಲುವೆ ಇದೆ, ಅದರದೇ ಆದ ಮಹತ್ವ ಇದೆ. ಆನೆ ಇರಬಹುದು, ಇರುವೆ ಇರಬಹುದು, ಅವೆರಡೂ ಆನೆ ಶ್ರೇಷ್ಠ, ಇರುವೆ ಕನಿಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವ ಇದೆ. ಈ ತಾರತಮ್ಯ ಇದೆಯಲ್ಲ, ವೈವಿಧ್ಯ ಇದೆಯಲ್ಲ, ಇದೇ ಜೀವನದ ತತ್ವ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಂದರೆ ಜಗತ್ತಿನಲ್ಲಿರುವ ಪ್ರತಿಯೊಂದೂ ಚೆಲುವಾದದ್ದು, ಅದಕ್ಕೆ ಅದರದೇ ಆದ ಮಹತ್ವ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಬದುಕು ಎಷ್ಟು ಚೆಂದ ಇರುತ್ತೆ. ಡಿ ವಿ ಜಿ ಈ ಪದ್ಯದಲ್ಲಿ ಈ ದೊಡ್ಡ ತತ್ವವೊಂದನ್ನು ತುಂಬ ಸರಳವಾಗಿ ನಮಗೆ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 1:31. ಇದು ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಇಂದು ಜುಲೈ 2nd, ವಿಶ್ವದಾದ್ಯಂತ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಅದುವೇ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನ. ಈ ದಿನ ನಿಮಗೆಲ್ರಿಗೂ ಗೊತ್ತೇ ಇದೆ, ಕ್ರೀಡಾ ವಿಭಾಗಕ್ಕೆ ಸಂಬಂಧಿಸಿದಪಟ್ಟಂತೆಯೇ ಕೆಲಸ ನಿರ್ವಹಿಸುವಂತಹ ಕ್ರೀಡಾ ಪತ್ರಕರ್ತರಿಗೆ ಗೌರವವನ್ನು ಸಲ್ಲಿಸುವಂತಹ ಮತ್ತು ಅವರ ಕಾರ್ಯ ಏನಿರುತ್ತೆ, ಅವರ ಓಡಾಟಗಳಾಗಿರಬಹುದು, ಆ ಎಲ್ಲ ಕಾರ್ಯವ್ಯಾಪ್ತಿಯನ್ನು ಗೌರವಿಸಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಮತ್ತು ಈ ವಿಶ್ವಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಕ್ರೀಡೆಯ ಬಗ್ಗೆ ಇರುವಂತಹ ವಿಷಯಗಳನ್ನು, ಆಸಕ್ತಿಯನ್ನು ಜನರಿಗೆ ತಲುಪಿಸುವಲ್ಲಿ ಅವರ ಮಹತ್ವದ ಜವಾಬ್ದಾರಿ ಮತ್ತು ಪಾತ್ರವನ್ನು ನಾವು ಪರಿಗಣಿಸಿ ಅವರನ್ನ ಗೌರವಿಸುವಂತಹ ದಿನ. ಅದಕ್ಕಾಗಿಯೇ ಮುಡಿಪಾಗಿದೆ ಜುಲೈ 2, ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ. ಈ ಹಿನ್ನೆಲೆಯಲ್ಲಿ ನೀವಾಗಲೇ ಬೆಳಗಿನ ಕಾರ್ಯಕ್ರಮದಲ್ಲಿ ಕೇಳಿದ್ದೀರಾ ಇದರ ಇತಿಹಾಸ, ಹಿನ್ನೆಲೆ, ಉದ್ದೇಶ ಎಲ್ಲವೂ ಕೂಡ. ಆ ಜರ್ನಲಿಸ್ಟ್ಗಳ ಪಾತ್ರ ಏನಾಗಿರುತ್ತೆ, ಸ್ಪೋರ್ಟ್ಸ್ ವಿಷಯವನ್ನು ಅವರೇನಾದರೂ ರಿಪೋರ್ಟ್ ಮಾಡುವಾಗ ಆಗಿರಬಹುದು, ಜನರಿಗೆ ತಲುಪಿಸುವಂಥದ್ರಲ್ಲಿ ಅವರ ಪಾತ್ರ ಎಷ್ಟು ಮಹತ್ತರದ್ದು, ಈ ಬಗ್ಗೆ ನಾವು ಓರ್ವ ಪತ್ರಕರ್ತನ ಮಾತನಾಡ್ಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತು ನಾವು ಲಂಚ್ ಬಾಕ್ಸ್ನಲ್ಲಿ ವಿಶೇಷ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನ. ನಮ್ಮ ಜೊತೆ ಕ್ರೀಡಾ ವರದಿಗಾರರಾದ ಸುದರ್ಶನ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ನಮಸ್ತೆ,
0: ಹೇಗಿದ್ದೀರಿ ಸರ್?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಶುಭಾಶಯಗಳು ತಮಗೆ, ಓರ್ವ ಕ್ರೀಡಾ ವರದಿಗಾರರಾಗಿ.
1: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
0: ನಮ್ಮ ಮೊದಲ ಪ್ರಶ್ನೆ, ಈ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಕ್ರೀಡಾ ಪತ್ರಕರ್ತರಾಗಿರ್ಬೋದು, ವರದಿಗಾರರಾಗಿರ್ಬೋದು, ಅವರ ಪ್ರಾಥಮಿಕ ಪ್ರೈಮರಿ ರೋಲ್ ಏನಿರುತ್ತೆ ಈ ಒಂದು ವಲಯದಲ್ಲಿ?
1: ಪ್ರೈಮರಿ ರೋಲ್ ಏನು ಅಂತಂದ್ರೆ, ಅಂದ್ರೆ ನಾವು ಕ್ರೀಡಾ ವರದಿಗಾರಕ್ಕೆ ಹೋಗಕ್ಕಿಂತ ಮುಂಚೆ ಫಸ್ಟ್ ಪ್ರಿಪರೇಷನ್ ಇಂಪಾರ್ಟೆಂಟ್.
0: ಯಾ,
1: ಆ ಪ್ರಿಪರೇಷನ್ ಇಲ್ಲದೆ ನೀವು ಒಂದು ವರದಿಗಾರಿಕೆಗೆ ಹೋದ್ರೆ ನಿಮಗೆ ಆ ವರದಿಗಾರಿಕೆಯನ್ನ ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಕ್ರೀಡಾ ವರದಿಗಾರಿಕೆ ಅಂತಲ್ಲ, ಯಾವುದೇ ಕೆಲಸ ಮಾಡೋದ್ರನ್ನು ಕೂಡ ಪ್ರಿಪರೇಷನ್ ಇಸ್ ದಿ ಕೀ. ಪ್ರಿಪರೇಷನ್ ಇಲ್ಲದೆ ನೀವು ಯಾವ ಕೆಲಸನು ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಕ್ರೀಡಾ ವರದಿಗಾರಿಕೆ ಅಷ್ಟು ಈಸಿ ಅಲ್ಲ ಮಾಡೋದು. ಯಾಕೆ ಅಂತಂದ್ರೆ ನೀವು ಎಲ್ಲ ಬೇರೆ ಬೇರೆ ಕ್ರೀಡೆಗಳಲ್ಲಿ ಬೇರೆ ಬೇರೆ ನಿಯಮಗಳಿರ್ತವೆ, ಆಯಾಮಗಳಿರ್ತವೆ, ಅದನ್ನೆಲ್ಲ ತಿಳ್ಕೊಬೇಕಾಗಿರತ್ತೆ. ಅಂದ್ರೆ ಎಲ್ಲ

0: ಅನ್ನು ಪರಿಪೂರ್ಣವಾಗಿ ತಿಳ್ಕೊಳಕ್ ಆಗೋದಿಲ್ಲ, ಅಟ್ಲೀಸ್ಟ್ ಬೇಸಿಕ್ಸ್ ಅನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಬೇಸಿಕ್ಸ್ ಅನ್ನ ತಿಳ್ಕೊಂಡ್ರೆ ನೀವು ಕ್ರೀಡಾ ವರದಿಗಾರಿಕೆಯನ್ನ ತುಂಬಾ ಚೆನ್ನಾಗಿ ಮಾಡಬಹುದು. ಸೊ ಪ್ರೈಮರಿ ಇದು ಅಂತ ನೋಡಿದ್ರೆ ನಾವು ಆ ಒಂದು ಪ್ರಿಪರೇಷನ್ ಏನಿದೆ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಬರುತ್ತೆ ಅದನ್ನ ತಿಳ್ಕೊಂಡಿದ್ರೆ ಕ್ರೀಡಾ ವರದಿಗಾರಿಕೆನ ಯಾರು ಬೇಕಾದ್ರೂ ಮಾಡಬಹುದು.
1: ಯಾರು ಬೇಕಾದ್ರೂ ಮಾಡಬಹುದು,
0: ಖಂಡಿತ ಮಾಡಬಹುದು. ಯಾಕೆಂತಂದ್ರೆ ಈಗ ಕ್ರೀಡಾ ವರದಿ ನಾವೆಲ್ಲ ಜರ್ನಲಿಸಂ ಓದಿ ಏನು ಥಿಯರಿ ಏನು ಓದಿದ್ವಿ, ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ ನಾವೇನ್ ಥಿಯರಿ ಓದಿರ್ತೀವಿ ಅದ್ ಯಾವ್ದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ನೀವು ಇಲ್ಲಿ ಪ್ರಾಕ್ಟಿಕಲ್ ಇದು ಬೇರೆನೆ ಇರುತ್ತೆ. ಸೊ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ, ಇಂಟ್ರೆಸ್ಟ್ ಇದ್ರೆ, ಆ ವಿಷಯನ ತಿಳ್ಕೊಳ್ಳುವಂತ ಆಸಕ್ತಿ ಇದ್ರೆ, ಯಾರು ಬೇಕಾದ್ರೂ ಕ್ರೀಡಾ ವರದಿಗಾರಿಕೆಯನ್ನು ಮಾಡಬಹುದು. ಭಾಷೆ ಮೇಲೆ ಹಿಡಿತಾ ಇರಬೇಕು, ಬರವಣಿಗೆ ಚೆನ್ನಾಗಿರಬೇಕು. ಸೊ ಇಂತ ಈ ಒಂದು ಬೇಸಿಕ್ಸ್ ಅನ್ನ ತಿಳ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಕ್ರೀಡಾ ವರದಿಗಾರಿಕೆಯನ್ನು ಮಾಡಬಹುದು. ನಾನಾಗ್ಲೇ ಹೇಳಿದಾಗ ಇಂಟ್ರೆಸ್ಟ್ ತುಂಬಾ ಮುಖ್ಯ.
1: ಅವರೇ ಖುದ್ದು ಏನು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೇಕಂತೇನಿಲ್ಲ.
0: ಏನಿಲ್ಲ ಏನಿಲ್ಲ, ಈಗ ನಾವೆಲ್ಲ ಬೇಸಿಕ್ ಕ್ರಿಕೆಟ್ ಎಲ್ಲ ಆಡಿದೀವಿ, ಬಟ್ ಸ್ಪೋರ್ಟ್ಸ್ ಪರ್ಸನ್ಸ್ ಆಗದೇನು ಕ್ರೀಡಾ ವರದಿಗಾರಿಕೆಯಲ್ಲಿ ಯಶಸ್ಸು ಗಳಿಸಿದ್ರು ತುಂಬಾ ಜನ ಇದ್ದಾರೆ. ನಾವು ಈಗ ಕನ್ನಡ ಕ್ರೀಡಾ ವರದಿಗಾರಿಕೆಯನ್ನು ನೋಡಿದ್ರೆ ತುಂಬಾ ಜನ ಯಾವುದೇ ಕ್ರೀಡೆಯನ್ನು ಆಡಿಲ್ಲ, ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿಲ್ಲ, ಬಟ್ ಕ್ರೀಡಾ ವರದಿಗಾರಿಕೆನ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಅಗೇನ್ ನಾನು ಆಗ್ಲೇ ಹೇಳಿದಾಗೆ ಇಂಟ್ರೆಸ್ಟ್ ತುಂಬಾ ಮುಖ್ಯ. ನೀವು ಯಾವುದೇ ಕೆಲಸ ಮಾಡಿದಾಗ ಆ ಕೆಲಸದ ಮೇಲೆ ಆಸಕ್ತಿ ಇಟ್ಟು ಮಾಡಿದ್ರೆ ಖಂಡಿತ ಅದ್ರಲ್ಲಿ ಯಶಸ್ಸು ಸಿಕ್ಕೇ ಸಿಗತ್ತೆ. ಅದು ನಿಮ್ಗೂ ಗೊತ್ತು, ನಿಮ್ಮ ಕೆಲಸದಲ್ಲೂ ಅಷ್ಟೇ. ನೀವು ಆಸಕ್ತಿಯಿಂದ ಮಾಡಿದಾಗ ನಿಮ್ಗೆ ಅದರ ರಿಸಲ್ಟ್ ಹೇಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರತ್ತೆ. ಇಲ್ಲಿನೂ ಅಷ್ಟೇ,
1: ಆಸಕ್ತಿ ಮೂಡೋದಕ್ಕೆ ಕಾರಣ ಸಂದರ್ಭ ಹೇಗೆ ಸರ್? ಈಗ ಸಾಕಷ್ಟು ವಿಭಾಗಗಳಿದೆ ಪತ್ರಿಕೋದ್ಯಮದಲ್ಲಿ, ಸಿನಿಮಾ ಆಗಿರ್ಬಹುದು, ರಾಜಕೀಯ ಆಗಿರ್ಬಹುದು, ವಿಜ್ಞಾನ ಆಗಿರ್ಬಹುದು. ಕ್ರೀಡೆಗೆ ನಾನು ಹೋಗ್ಬೇಕು ವರದಿಗಾರಿಕೆ ಅಥವಾ ನನಗೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಅನ್ನೋದು, ನಿಮ್ಗೆ ಅದು ವಿಷಯ ಗೊತ್ತಾಗಿದ್ ಹೇಗೆ ಅಥವಾ ಏನಾದ್ರು ಮೋಟಿವೇಶನ್ ಸಿಗ್ತಾ ಏನು ಅಂತ?
0: ಆಬ್ವಿಯಸ್ಲಿ ಅಂದ್ರೆ ನಮ್ಗೆ ನಾವು ಕಾಲೇಜ್ ಸ್ಕೂಲ್ ಕಾಲೇಜ್ಗೆ ಹೋಗುವಂತ ಸಂದರ್ಭದಲ್ಲಿ ನಮಗೆ ಕ್ರೀಡೆ ಮೇಲೆ ತುಂಬಾ ಆಸಕ್ತಿ. ನಾವು ಕ್ರೀಡೆನಲ್ಲಿ ಭಾಗವಹಿಸ್ತಾ ಇದ್ವಿ, ತುಂಬಾ ಕ್ರೀಡೆನಲ್ಲಿ ಭಾಗವಹಿಸ್ತಾ ಇದ್ವಿ. ಖೋಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅಫ್ಕೋರ್ಸ್ ಕ್ರಿಕೆಟ್ ಇದ್ದೇ ಇದೆ. ಅದನ್ನ ಬಿಟ್ಟು ನೀವು ಕ್ರೀಡಾ ವರದಿಗಾರಿಕೆನ ಇಂಡಿಯಾದಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಕ್ರೀಡೆನಲ್ಲಿ ಇಂಟ್ರೆಸ್ಟ್ ಇದ್ದಾಗ, ನಾವು ಈ ಜರ್ನಲಿಸಂಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ನನಗೊಂದು ಸಂಸ್ಥೆನಲ್ಲಿ ಕೇಳಿದ್ರು, ನೀವು ಯಾವ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಏನು ಅಂತ. ನಾನು ಸ್ಪೋರ್ಟ್ಸ್ ಅಂತ ಹೇಳಿದೆ, ನನಗೆ ರಾಜಕೀಯ ಮತ್ತೆ ಸ್ಪೋರ್ಟ್ಸ್ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾವು ಎಂಟ್ರಿ ಕೊಟ್ಟಂತ ಟೈಮಲ್ಲಿ ಫೀಲ್ಡ್ಗೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ವಿ. ಸೊ ಸ್ಪೋರ್ಟ್ಸ್ ಇವ್ರು ಮ್ಯಾಚ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬಂತು. ಸೊ ಕ್ರೀಡೆನಲ್ಲಿ ಕಂಟಿನ್ಯೂ ಆಯ್ತು. ಅಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಆ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ನೀವು ಒಬ್ಬ ಯಶಸ್ವಿ ಕ್ರೀಡಾ ವರದಿಗಾರ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇದು ತುಂಬಾ ಜನರ ಲೈಫ್ ಅಲ್ಲಿ ಇದು ನಡೆದಿದೆ. ಯಾಕೆಂತಂದ್ರೆ ನಾವು ಈಗ ಕನ್ನಡ ಮತ್ತೆ ಇಂಗ್ಲಿಷ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿರುವಂತ ಜರ್ನಲಿಸ್ಟ್ ಗಳನ್ನ ನೋಡಿದ್ರೆ, ಕ್ರೀಡಾ ವರದಿಗಾರನ್ನ ನೋಡಿದ್ರೆ, ಎಲ್ಲರೂ ಕೂಡ ಒಂದಲ್ಲ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೇ ಇದ್ದಾರೆ. ಇಲ್ದೇ ಇರೋರು ಕೂಡ ಸಕ್ಸಸ್ ಆಗಿದ್ದಾರೆ, ನಾನಾಗ್ಲೇ ಹೇಳಿದಾಗೆ. ಸೊ ನೀವು ಯಾವಾಗ ಒಂದು ಕ್ರೀಡೆಯನ್ನ ಇಂಟ್ರೆಸ್ಟ್ ಆಗಿ ನೋಡ್ತಾ ಬರ್ತೀರಿ, ಆಸಕ್ತಿ ಬೆಳೆಸ್ಕೊಳ್ತೀರಿ, ಮತ್ತೆ ಇಂಡಿಯಾದಲ್ಲಿ ನಿಮ್ಗೆ ಕ್ರೀಡೆ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೆ ಕಾರಣಗಳೇ ಬೇಕಿಲ್ಲ. ಯಾಕಂತಂದ್ರೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರುವಂತ ದೇಶ ಇದು, ನಮ್ಮ ರಾಜ್ಯದಲ್ಲೂ ಅಷ್ಟೇ. ಸೊ ಅವ್ರು ನಮ್ಮ ಚೈಲ್ಡ್ಹುಡ್ ಹೀರೋಗಳನ್ನ ನೋಡ್ತಾ ನೋಡ್ತಾ ನೋಡ್ತಾ ನಮ್ಗೆ ಕ್ರೀಡೆ ಮೇಲೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬರಕ್ ಶುರು ಆಗತ್ತೆ. ಕ್ರಿಕೆಟ್ ಅಂತ ಬಂದಾಗ ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಲೆಜೆಂಡ್ಸ್ ಇದ್ದಾರೆ, ಅವ್ರಿಗೆ ಲೆಕ್ಕನೇ ಇಲ್ಲ. ಕ್ರಿಕೆಟ್ ಅನ್ನ ಬಿಟ್ಟು ಮಾತಾಡಿದ್ರೆ ಈಗ ಕಳೆದ ಒಲಿಂಪಿಕ್ಸ್ ಅಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ರು, ಅದಕ್ಕಿಂತ ಮುಂಚೆ ಒಂದು ಚಿನ್ನದ ಪದಕ ಗೆದ್ರು. ಸೊ ನೀರಜ್ ಚೋಪ್ರಾ ಕಾರಣಕ್ಕೆ ತುಂಬಾ ಜನ ಕ್ರೀಡೆ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರು. ಜಾವೆಲಿನ್ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ ನಮ್ಮ ದೇಶದಲ್ಲಿ, ನೀರಜ್ ಚೋಪ್ರಾ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡೋವರಿಗೆ. ಅಂದ್ರೆ ಕ್ರೀಡೆ ಬಗ್ಗೆ ಆಸಕ್ತಿ ಇರೋರಿಗೆ ಗೊತ್ತಿರತ್ತೆ, ಮೆಜಾರಿಟಿ ಆಫ್ ಯಂಗ್ಸ್ಟರ್ಸ್
1: ಜನರಿಗೆ ಹೌದು
0: ಗೊತ್ತಿಲ್ಲ ಜಾವೆಲಿನ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಭರ್ಜಿ ಎಸೆತ ಅಂತ ಕರಿತೀವಿ ಅದನ್ನ ನಾವು. ಸೊ ಯಾವಾಗ ಒಬ್ಬ ಒಂದು ಕ್ರೀಡೆನಲ್ಲಿ ಒಬ್ಬ ಸ್ಟಾರ್ ಹುಟ್ಕೊಳ್ತಾನೆ, ಒಬ್ಬ ಹೀರೋ ಹುಟ್ಕೊಳ್ತಾನೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಯುತ್ತೆ, ಆ ಕ್ರೀಡೆನೂ ಬೆಳೆಯೋದ್ರ ಜೊತೆಗೆ ಅವನು ಬೆಳೆಯೋದ್ರ ಜೊತೆಗೆ ಆ ಒಂದು ಕ್ರೀಡೆ ಏನಿದೆ ಅದನ್ನು ಬೆಳೆಯುತ್ತೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನೀರಜ್ ಚೋಪ್ರಾ ಮತ್ತು ಜಾವೆಲಿನ್
1: ಕ್ರೀಡೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಬಗ್ಗೆ ಮಾತನಾಡ್ತಾ ಇದ್ವಿ. ಕ್ರೀಡಾ ವರದಿಗಾರರಾದ ಸುದರ್ಶನ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮಾತನ್ನ ಮುಂದುವರಿಸ ಸರ್. ನಮ್ ಧ್ವನಿ ಕೇಳ್ತಿದ್ಯಾ ತಮ್ಗೆ? ಆಸಕ್ತಿ ತುಂಬಾ ಮುಖ್ಯ, ಇಂಟ್ರೆಸ್ಟ್ ಇದೆ ಸಾಕು, ಖುದ್ದು ಅವರೇನು ಕ್ರೀಡಾಪಟು ಆಗಿರೋದು ಬೇಡ ಅಂತ ಹೇಳ್ತಾರೆ. ಸೊ ಪ್ರೈಮರಿ ರೋಲ್ ಏನಿರಬಹುದು ಮತ್ತೆ ಅವರ ಬೇಸಿಕ್ ಎಸೆನ್ಷಿಯಲ್ ಕ್ವಾಲಿಟೀಸ್ ಏನಿರಬೇಕು ನಮ್ಮ ಕ್ರೀಡಾ ವರದಿಗಾರರಿಗೆ ಅಥವಾ ಕ್ರೀಡಾ ಪತ್ರಕರ್ತರಿಗೆ, ಇದರ ಜೊತೆ ಜೊತೆಗೆ ಒಂದು ಕ್ರೀಡೆ ಈಗ ಎಲ್ಲೋ ಆರ್ಗನೈಸ್ ಆಗಿದೆ, ಅದು ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡೆಗಳೇ ಆಗಿರಬಹುದು, ಕ್ರೀಡಾಂಗಣದಲ್ಲಿ ನಡೆಯುವಂತಹ ಕ್ರೀಡೆ ನಮ್ಮ ಮನೇಲಿ ಇರ್ತಕ್ಕಂತಹ ಟಿವಿಯಲ್ಲೋ ಅಥವಾ ನಾಳೆ ಬೆಳಗ್ಗೆ ನಾವು ಓದುವಂತಹ ಪೇಪರ್ನಲ್ಲೋ ಬರುತ್ತೆ ಸುದ್ದಿ ಅಂತ ಆದ್ರೆ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂತ ಸರ್?
2: ಈಗ ಡಿಜಿಟಲ್ ಯುಗ ಇದು, ನಿಮಗೆ ತುಂಬಾ ಸುದ್ದಿಗಳು ನೀವು ಕೂತಿರೋ ಜಾಗಕ್ಕೆ ಸಿಗ್ತವೆ.
1: ಹೌದು, ಲೈವೇ ನೋಡ್ಬೋದು ನಾವು.
2: ಹಾ, ತುಂಬಾ ಕೈಲೇ ನೋಡ್ಬೋದು, ನೀವು ಕೈ ಮೊಬೈಲ್ ಅಲ್ಲಿ ಇದ್ರೆ ನೀವು ಲೈವ್ ನೋಡ್ಬೋದು. ಅದ್ರ ಜೊತೆಗೆ ನೀವು ಕ್ರೀಡಾ ವರದಿಗಾರಿಕೆ ನೋಡ್ಬೇಕು ಅಂತಂದ್ರೆ ಅದನ್ನ ಹೇಗೆ ರೆಡಿ ಮಾಡ್ತಾರೆ ಅಂತಂದ್ರೆ, ಈಗಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ ಆಫೀಸ್ ಅಲ್ಲಿ ಕೂತ್ಕೊಂಡೇ ನೀವು ರಿಪೋರ್ಟ್ ಗಳನ್ನ ರೆಡಿ ಮಾಡ್ತಾರೆ. ಅಂದ್ರೆ ಪ್ರತಿ ಆ ಮ್ಯಾಚ್ ಅನ್ನ ಪ್ರತಿ ಎ ಟು ಝಡ್ ಅವರು ವಾಚ್ ಮಾಡ್ತಾರೆ, ಡಿಟೇಲ್ ಆಗಿ ವಾಚ್ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಕೆಲವೊಂದು ಇವೆಂಟ್ ಗಳಿಗೆ ಹೇಗಿರುತ್ತೆ, ಒಲಿಂಪಿಕ್ಸ್ ಆಗಿರ್ಬೋದು, ಈಗ ರಣಜಿ ಟ್ರೋಫಿ ಮ್ಯಾಚ್ ಗಳು ಅಥವಾ ದೊಡ್ಡ ದೊಡ್ಡ ಇವೆಂಟ್ ಗಳು, ನ್ಯಾಷನಲ್ ಗೇಮ್ಸ್, ಇಂತಹ ಸಂದರ್ಭದಲ್ಲಿ ಕೆಲವೊಂದು ಮೀಡಿಯಾ ಸಂಸ್ಥೆಗಳು ಏನ್ ಮಾಡ್ತವೆ, ಅನುಕೂಲ ಇದ್ದವರು ಆ ರಿಪೋರ್ಟರ್ಗಳನ್ನ ಜಾಗಕ್ಕೆ ಕಳಿಸ್ತಾರೆ. ಆ ಜಾಗಕ್ಕೆ ಕಳಿಸಿ ಅಲ್ಲಿ ಪ್ರತ್ಯಕ್ಷವಾಗಿ ಅದನ್ನ ಪ್ರತ್ಯಕ್ಷ ವರದಿ ಅಂತ ಹೇಳ್ತೀವಿ. ಅಲ್ಲಿ ಕೂತ್ಕೊಂಡು ಇಡೀ ದಿನದ್ದು ಡೆವಲಪ್ಮೆಂಟ್, ಅಲ್ಲಿ ಏನ್ ನಡೆಯುತ್ತೆ ಕ್ರೀಡೆ, ಏನೇನ್ ನಡೀತು, ಎಲ್ಲದನ್ನೂ ಕೂಡ ನೋಟ್ ಮಾಡ್ಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಇದಾಗತ್ತೆ ಏನು ಅಂತಂದ್ರೆ, ಪೇಪರ್ ಅಲ್ಲಿ ಈಗ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡೋದಾಗಿದ್ರೆ, ನ್ಯೂಸ್ ಪೇಪರ್ ಅಲ್ಲಿ ನಮ್ಗೆ ಸ್ಪೇಸ್ ಅಂತ ಇರತ್ತೆ. ಸಾಮಾನ್ಯವಾಗಿ ಕ್ರೀಡಾ ಸುದ್ದಿಗಳೆಲ್ಲ ಕೊನೆ ಪೇಜ್ ಅಲ್ಲಿ ಬರ್ತವೆ. ಕೊನೆ ಪೇಜ್ ಅಲ್ಲಿ ನಮ್ಗೆ ಈ ಸುದ್ದಿಗೆ ಇಷ್ಟು ಸ್ಪೇಸ್ ಅಂತ ಬರುತ್ತೆ, ಹಾಗೆ ವರ್ಡ್ಸ್ ಲೆಕ್ಕಾಚಾರದಲ್ಲಿ ನಾವು ರಿಪೋರ್ಟ್ ಅನ್ನ ಬರೀಬೇಕಾಗತ್ತೆ. ಸೊ ಅಲ್ಲಿ ಪ್ರತ್ಯಕ್ಷ ವರದಿ, ಪ್ರತ್ಯಕ್ಷವಾಗಿ ನೋಡಿದನ್ನ ನಾವು ರಿಪೋರ್ಟ್ ಮಾಡಿ ಅದನ್ನ ಒಂದು ರಿಪೋರ್ಟ್ ಅನ್ನ ನಾವು ಆಫೀಸಿಗೆ ಎಡಿಟೋರಿಯಲ್ ಸೆಕ್ಷನ್ ಕಳಿಸ್ಕೊಡ್ತೀವಿ. ಅವ್ರು ಅದನ್ನ ನೋಡಿ ಅದನ್ನ ಫೈನಲ್ ಮಾಡಿ ಅಪ್ರೂವ್ ಮಾಡಿ ಅದು ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಂದಾಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗ ಕಡಿಮೆ ಆಗಿದೆ, ಅಂದ್ರೆ ಈವೆಂಟ್ ಗಳಿಗೆ ರಿಪೋರ್ಟರ್ ಗಳನ್ನ ಕ್ಯಾಮರಾಮನ್ ಗಳನ್ನ ಕಳಿಸುವಂತ ಪರಿಪಾಠ ತುಂಬಾ ಕಡಿಮೆ ಆಗಿದೆ. ಮುಂಚೆ ಇತ್ತು, ಅಲ್ಲಿ ಹೋಗಿ ರಿಪೋರ್ಟರ್ ಸ್ಪಾಟ್ ಅಲ್ಲಿ ಇಟ್ಕೊಂಡು ಲೈವ್ ಅದನ್ನ ಕವರ್ ಮಾಡಿ ಕ್ಯಾಮರಾಮನ್ ಅದನ್ನ ರೆಕಾರ್ಡ್ ಮಾಡ್ತಾನೆ, ಆ ಫೀಡ್ ಅನ್ನ ನಾವು ಆಫೀಸ್ಗೆ ಕಳ್ಸ್ಕೊಡ್ತೇವೆ, ಅದು ಟಿವಿನಲ್ಲಿ ಪಬ್ಲಿಷ್ ಆಗತ್ತೆ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ರೆ ನೀವು ಬೆಳಿಗ್ಗೆ ಒಂದಷ್ಟು ನ್ಯೂಸ್ ಚಾನೆಲ್ ಗಳಲ್ಲಿ ಸ್ಪೋರ್ಟ್ಸ್ ಗಿಂತ ಒಂದು ಅರ್ಧ ಗಂಟೆ ಸ್ಲಾಟ್ ಗಳಿರ್ತವೆ. ಅದ್ ಬಿಟ್ರೆ ಈಗ ನೀವು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅಂತ ಒಂದು ರೀಜನಲ್ ಚಾನೆಲ್ ಆರಂಭ ಆಗಿದೆ. ಸೊ ಅಲ್ಲಿ ನಿಮ್ಗೆ ಪ್ರತಿಯೊಂದನ್ನು ದೊಡ್ಡ ಮಟ್ಟದಲ್ಲೇ ಸಿಗ್ತಾ ಇದೆ. ಕ್ರಿಕೆಟ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಗಳಿರ್ಬೋದು, ರೀಜನಲ್ ಲ್ಯಾಂಗ್ವೇಜ್ ಗಳಲ್ಲಿ ಹೊಸ ಹೊಸ ಚಾನೆಲ್ಗಳು ಬಂದಿರೋದ್ರಿಂದ ಜನಗಳಿಗೆ ತುಂಬಾ ಈಸಿಯಾಗಿ ಅವರ

0: ಬಯಸುವಂತ ಭಾಷೆಗಳಲ್ಲೇ ಕ್ರೀಡಾ ಸುದ್ದಿಗಳು ಈಗ ಸಿಗ್ತಾ ಇರ್ತವೆ, ಸಿಗ್ತಾ ಇದಾವೆ. ಈಗ
1: ತಾವೇ ಪ್ರಸ್ತಾಪಿಸಿದ ಹಾಗೆ ಇತ್ತೀಚೆಗೆ ಈ ಕ್ರೀಡಾ ಬಗ್ಗೆ ರಿಪೋರ್ಟರ್ಸ್ ಆಗಿರ್ಬೋದು, ಸುದ್ದಿಗಳ ಪ್ರಸಾರ ಆಗಿರ್ಬೋದು ವಾಹಿನಿಗಳಲ್ಲಿ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಏನಿರಬಹುದು ಸರ್ ತಮ್ಮ ಅನುಭವದ ಪ್ರಕಾರ? 20 ವರ್ಷ ಈ ಫೀಲ್ಡ್ ನಲ್ಲಿ ಇದ್ದೀರಾ.
0: ಮುಖ್ಯ ಕಾರಣ ಏನು ಅಂತಂದ್ರೆ, ಜನಗಳಿಗೆ ಈಗ ಮುಂಚೆ ನಾವು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಬಂದಾಗ ಫಸ್ಟ್ TRP ಬರುವಂತ ಸುದ್ದಿಗಳನ್ನೇ ಜಾಸ್ತಿ ಹಾಕ್ತಾರೆ, ಅದು ನಿಮ್ಗೂ ಗೊತ್ತದು. TRP ಬರುವಂತ ಸುದ್ದಿ ಯಾವುದು ಕ್ರೀಡೆನಲ್ಲಿ ಕರ್ನಾಟಕ ಭಾರತದಲ್ಲಿ ಅಂತಂದ್ರೆ ಅದು ಕ್ರಿಕೆಟ್. ಬೇರೆ ಕ್ರೀಡೆಗಳು ಇದಾವೆ, ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇದಾವೆ, ಆದ್ರೆ ಜನ ಬಯಸೋದು ಕ್ರಿಕೆಟ್ ಸುದ್ದಿಗಳನ್ನ. ಸರಿ, ಈಗ ವೈಭವ್ ಸೂರ್ಯವಂಶ ಅಂತ ಒಬ್ಬ ಹುಡುಗ, ಅವನು ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಆಡಿಲ್ಲ, ಇನ್ನು ಟೀಮ್ ಅಲ್ಲಿ ಇದ್ದಾನೆ, ಇನ್ನೂ ಆಡಿಲ್ಲ. ಆದ್ರೆ ಇಂಗ್ಲೆಂಡ್ ಟೂರ್ ಅಲ್ಲಿ ಇದೆ ಇಂಡಿಯಾ, ಅವನನ್ನು ಆಡಿಸ್ಬೇಕು ಆಡಿಸ್ಬೇಕು ಅಂತ ಫ್ಯಾನ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ. ಅವನ IPL ಅಲ್ಲಿ ಅವನ ಆಟನ ನೋಡಿ, ಅಂದ್ರೆ ಕ್ರಿಕೆಟ್ ಗಿರುವಂತ ಕ್ರೇಜ್ ಏನು ಅಂತ. ಒಬ್ರು ಸಚಿನ್ ತೆಂಡೂಲ್ಕರ್ ಆದ್ಮೇಲೆ ವಿರಾಟ್ ಕೊಹ್ಲಿ ಬಂದ್ರು, ವಿರಾಟ್ ಕೊಹ್ಲಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಈ ಹುಡುಗ ಉತ್ತರ ಆಗ್ತಾ ಇರೋದು, ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಡೆಬ್ಯೂ ಮಾಡೋಕ್ಕಿಂತ ಮುಂಚೆ. ಅಂದ್ರೆ ಇಂಡಿಯಾದಲ್ಲಿ ಕ್ರಿಕೆಟ್ ಕ್ರೇಜ್ ಆತರ ಇದೆ, ಜನಗಳಿಗೆ ಏನ್ ಬೇಕು, ಜನಗಳು ಕ್ರಿಕೆಟ್ ಸುದ್ದಿನ ಜಾಸ್ತಿ ಬಯಸ್ತಾರೆ. ಜನ ಇದನ್ನ ಒಪ್ತಾರೋ ಬಿಡ್ತಾರೋ, ಜರ್ನಲಿಸ್ಟ್ ನಾವು ನೀವು ಇದನ್ನ ಒಪ್ತೀವೋ ಬಿಡ್ತೀವೋ, ಜನಗಳಿಗೆ ಇಂಟ್ರೆಸ್ಟ್ ಇರೋದು ಕ್ರಿಕೆಟ್ ಮೇಲೆ. ಸೊ ಕ್ರಿಕೆಟ್ ಸುದ್ದಿಗಳನ್ನ ಜಾಸ್ತಿ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಫೋಕಸ್ ಮಾಡ್ತಾ ಇದ್ವಿ. ಯಾವಾಗ ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ಸ್ಪೆಷಲೈಸ್ಡ್ ಆಗಿ ಒಂದೊಂದು ಚಾನೆಲ್ಗಳು ಬಂದ್ವು ಬರೀ ಸ್ಪೋರ್ಟ್ಸ್ ಗೆ, ಸೊ ಅವಾಗ ಜನಗಳಿಗೆ ಆಪ್ಷನ್ಸ್ ಜಾಸ್ತಿ ಸಿಗ್ತಾ ಹೋಯ್ತು. ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ಇಂಗ್ಲಿಷ್ ಹಿಂದಿನಲ್ಲಿ ಕಾಮೆಂಟ್ರಿಗಳು ಬರ್ತಾ ಇದ್ವು, ಈಗ ಆತರ ಅಲ್ಲ. ಈಗ ಪ್ರಾದೇಶಿಕ ಭಾಷೆಗಳಲ್ಲಿ ಕಾಮೆಂಟ್ರಿಗಳು ಸಿಗ್ತಾ ಇದಾವೆ, ಜನ ಅಲ್ಲಿಗೆ ಶಿಫ್ಟ್ ಆದ್ರು. ಬೆಳಿಗ್ಗೆವರೆಗೆ ನೀವು ಬೆಳಿಗ್ಗೆ ಅರ್ಧ ಗಂಟೆ ನ್ಯೂಸ್ ಚಾನೆಲ್ ಅಲ್ಲಿ ಏನ್ ತೋರಿಸ್ತಾರೆ ಕ್ರೀಡಾ ಸುದ್ದಿಗಳನ್ನ, ಅದಕ್ಕೆ ಜನ ಈಗ ಕಾಯುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ಸ್ ಜಾಸ್ತಿ ಇದೆ, ಪ್ಲಸ್ ಮೊಬೈಲ್ ಅಲ್ಲಿ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಸಿಗುತ್ತೆ. ಬೇರೆ ಬೇರೆ ಆಂಗಲ್ ಗಳಲ್ಲಿ ಜನಗಳಿಗೆ ಯಾವ ಯಾವ ಆಂಗಲ್ ಬೇಕು ಆ ಆಂಗಲ್ ಗಳಲ್ಲಿ ಸುದ್ದಿಗಳು ಸಿಗ್ತವೆ.
1: ಅಂದ್ರೆ ಇಲ್ಲಿ ವರದಿಗಾರಿಕೆಗಳು ಪತ್ರಕರ್ತರು ಕ್ರೀಡಾ ವಿಭಾಗದಲ್ಲಿ ಕಡಿಮೆ ಆದ್ರೂ ಕೂಡ ಜನರೇ ತಾವೇ ಹುಡುಕೊಂಡು ಪತ್ರಕರ್ತರಾಗುವಂತಹ ವರದಿ ಮಾಡುವಂತಹ ತಿಳ್ಕೊಳ್ಳುವಂತದ್ದಾಗಿದೆ.
0: ಕರೆಕ್ಟ್, ಅದನ್ನ ಹೇಳೋದಕ್ಕೆ ಬಂದೆ ನಾನು. ಜನಗಳಿಗೆ ತಮಗೆ ಏನು ಅನ್ಸುತ್ತೆ, ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅದನ್ನ ಬರೆಯೋದಕ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ. ಒಬ್ರು ಒಂದು ತಮ್ಮ ವ್ಯೂನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಕೂಡಲೇ ಅದರಲ್ಲಿ ಅದರ ಸುತ್ತ ಒಂದಷ್ಟು ಚರ್ಚೆಗಳು ಶುರು ಮಾಡ್ತವೆ, ಇಂಟ್ರೆಸ್ಟ್ ಹುಟ್ಟುಕೊಳ್ಳುತ್ತೆ, ಇನ್ನೊಬ್ರು ಬರೆಯೋಕೆ ಶುರು ಮಾಡ್ತಾರೆ. ಸೊ ಈಗ ಜನರೇ ಜರ್ನಲಿಸ್ಟ್ ಗಳಾಗಿರೋದ್ರಿಂದ, ಸೊ ಎಲೆಕ್ಟ್ರಾನಿಕ್ ಮೀಡಿಯಾಗೆ ನ್ಯಾಚುರಲಿ ಆ ಸ್ಕೋಪ್ ಕಮ್ಮಿ ಆಗಿದೆ. ಈಗ ಕ್ರಿಕೆಟ್ಗೆ ಕ್ರೀಡೆಗೆ ತುಂಬಾ ಕಮ್ಮಿ ಆಗಿದೆ. ಸೊ ಈ ಕಾರಣದಿಂದಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ರೀಡೆಗೆ ಒಂದು ಏನು ಸ್ಪೇಸ್ ಇತ್ತು ಅದೀಗ ಕಮ್ಮಿ ಆಗ್ತಾ ಬಂದಿದೆ.
1: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಸುದರ್ಶನ್ ಗೌಡ, ಕ್ರೀಡಾ ವರದಿಗಾರರು. ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಬಗ್ಗೆ ಮಾತನಾಡ್ತಾ ಇದ್ವಿ, ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಸರ್, ನಾನು ಧ್ವನಿ ಕೇಳಿಸ್ತಿದೆಯಲ್ಲ ತಮಗೆ?
1: ಎಸ್, ಕೇಳಿಸ್ತದೆ, ಕೇಳಿಸ್ತದೆ.
0: ಓಕೆ, ಈಗ ಕ್ರೀಡಾ ವರದಿಗಾರಿಕೆಯಲ್ಲಿ ಓರ್ವ ಪತ್ರಕರ್ತರ ಅಷ್ಟೇ ಅಲ್ಲದೆ, ಅಂದರೆ ವರದಿಗಾರರ ಅಷ್ಟೇ ಅಲ್ಲದೆ, ಅಲ್ಲಿ ಒಬ್ಬರು ಫೋಟೋಗ್ರಾಫರ್ ಇರ್ತಾರೆ. ನೀವೇ ಹೇಳಿದ ಹಾಗೆ ವರದಿ ಮಾಡಲಿಕ್ಕೆ ವಿಡಿಯೋ ಕಳಿಸ್ಬೇಕು ಅಂದಾಗ ಅಲ್ಲೊಬ್ಬರು ವಿಡಿಯೋ ಜರ್ನಲಿಸ್ಟ್ ಅಂತ ನಾವೀಗ ಅವ್ರನ್ನ ಕರಿತಾ ಇದ್ದೀವಿ, ಮೊದಲೆಲ್ಲ ಕ್ಯಾಮ್ರಾ ಪರ್ಸನ್ ಅಂತ ಇದ್ರು. ಸೊ ಈ ಮೂರು ಜನರ ನಡುವಿನ ಸಮನ್ವಯತೆ ಬಗ್ಗೆ ತಾವು ತಿಳಿಸ್ಕೊಡೋದಾದ್ರೆ ಸರ್?
1: ತುಂಬಾ ಇಂಪಾರ್ಟೆಂಟ್ ಅದು. ಯಾಕೆಂತಂದ್ರೆ, ನೀವು ಏನೇ ಬರೆದ್ರು ಕೂಡ ಅದಕ್ಕೆ ಒಂದು ಅದನ್ನ ತುಂಬಾ ಸುಂದರವಾಗಿಸೋದು ವಿಡಿಯೋ ಅಥವಾ ಫೋಟೋ.
0: ಹೌದು,
1: ಫೋಟೋ ಇಲ್ಲದೆ ನೀವು ಸುದ್ದಿ ಬರೆದ್ರೆ ಅದನ್ನ ಅದಷ್ಟು ಆಕರ್ಷಣೀಯವಾಗಿರೋದಿಲ್ಲ, ಜನ ಅದನ್ನ ನೋಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಫಸ್ಟ್ ನೀವು ನ್ಯೂಸ್ ಪೇಪರ್ ಓಪನ್ ಮಾಡಿದ ಕೂಡಲೇ ಅಲ್ಲಿ ಜನ ನೋಡೋದು ಫೋಟೋ.
0: ಹೌದು ಹೌದು, ಎಷ್ಟೋ ಜನ ಫೋಟೋ ಆಕರ್ಷಣೀಯವಾಗಿದ್ರೆ ಸುದ್ದಿಗೆ ಹೋಗ್ತೀವಿ ನಾವು ಕೆಲವೊಮ್ಮೆ.
1: ಹೌದು ಹೌದು ಹೌದು, ನಮ್ಮ ಮೈಂಡ್ ಸೆಟ್ ಆಗಿ, ಜನಗಳ ಮೈಂಡ್ ಸೆಟ್ ಆಗಿರುತ್ತೆ ನೋಡಿ. ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಇರ್ಬೋದು, ಒಂದು ಒಳ್ಳೆ ಕ್ಲಿಪ್ಪಿಂಗ್ಸ್ ಅಲ್ಲಿ ವಿಡಿಯೋ ಟಿವಿ ನಲ್ಲಿ ಬರ್ತಾ ಇದೆ ಅಂತಂದ್ರೆ, ಒಳ್ಳೆ ವಿಜುವಲ್ಸ್ ಬರ್ತಾ ಇದೆ ಅಂತಂದ್ರೆ, ನಮ್ಮ ಕಣ್ಣು ಆಟೋಮೆಟಿಕ್ ಆಗಿ ಆ ಕಡೆ ಹೋಗುತ್ತೆ, ಆಮೇಲೆ ಸುದ್ದಿ ಏನು ಅಂತ ನಾವು ನೋಡ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಮತ್ತೆ ವಿಡಿಯೋ ಜರ್ನಲಿಸ್ಟ್ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ರಿಪೋರ್ಟರ್ಗಳ ಜೊತೆಗೆ ಅವರ ಒಂದು ಕಾಂಬಿನೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿ ಜೆಲ್ ಆಗಬೇಕು,
0: ಮತ್ತೆ ಅವರಿಗೂ ಕೂಡ ಆ ನಾಲೆಡ್ಜ್ ಇರಲೇಬೇಕು ಸ್ಪೋರ್ಟ್ಸ್ ಬಗ್ಗೆ.
1: ಖಂಡಿತ,
0: ಯಾಕಂದ್ರೆ ಯಾವ್ದನ್ನ ಕ್ಯಾಪ್ಚರ್ ಮಾಡಬೇಕು ಹೆಂಗೆ ಅದೆಲ್ಲ ನಾಲೆಡ್ಜ್ ಇರಲೇಬೇಕಲ್ಲ.
1: ಕರೆಕ್ಟ್ ಕರೆಕ್ಟ್, ನೀವೆಲ್ಲ ಕ್ಯಾಮರಾಮನ್, ಎಲ್ಲ ಕ್ಯಾಮರಾ ಪರ್ಸನ್ಸ್, ವಿಡಿಯೋ ಜರ್ನಲಿಸ್ಟ್ ಗಳು ಸ್ಪೋರ್ಟ್ಸ್ ಅನ್ನ ಕವರ್ ಮಾಡಕ್ ಆಗಲ್ಲ, ಅದಕ್ಕೆ ಸ್ಪೆಷಲೈಸ್ಡ್ ಆಗಿ ಒಂದಷ್ಟು ಜನ ಇರ್ತಾರೆ. ಫೋಟೋಗ್ರಾಫರ್ಸ್ ಅಷ್ಟೇ, ನೀವು ಒಂದು 100 meter ರೇಸ್ ನಡೀತಾ ಇದೆ ಅಂತಂದ್ರೆ, ನೀವು ಪೊಲಿಟಿಕಲಿ ಕವರ್ ಮಾಡುವಂತ ಫೋಟೋಗ್ರಾಫರ್ ಗಳು ಬಂದು ಇಲ್ಲಿ ಅದನ್ನ ಕವರ್ ಮಾಡೋದಕ್ಕೆ ಆ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಆಗೋದಿಲ್ಲ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಆ ರಿಪೋರ್ಟರ್ ಮತ್ತೆ ಫೋಟೋಗ್ರಾಫರ್ಸ್, ರಿಪೋರ್ಟರ್ ಅಂಡ್ ಕ್ಯಾಮರಾ ಪರ್ಸನ್ಸ್, ಅವರ ಕೋಆರ್ಡಿನೇಷನ್, ಅವರ ಕೆಮಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ರಿಪೋರ್ಟರ್ ತಲೆಯಲ್ಲಿ ಏನ್ ಓಡ್ತಾ ಇರತ್ತೆ ಅದನ್ನ ಅವನು ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆಗಿರೋರು ಅರ್ಥ ಮಾಡ್ಕೋಬೇಕು, ಇವ್ರು ಯಾವ ತರ ಸುದ್ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ನಾನು ಯಾವ ತರ ಫೋಟೋಸ್ ಕೊಡಬೇಕು. ನೀವು ಇಲ್ಲಿ ಸುದ್ದಿ ಒಂದು ಬರುತ್ತೆ ಅಲ್ಲಿ ಫೋಟೋ ಒಂದು ಬರುತ್ತೆ ಅಂತಂದ್ರೆ ಅದು ಯಾವ ಕಾರಣಕ್ಕೂ ಆಗಲ್ಲ ಅದು. ಸೊ ಇಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದು ಒಳ್ಳೆ ಕೆಮಿಸ್ಟ್ರಿ ಇದ್ರೆ ಮಾತ್ರ ಬೆಳಿಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಒಳ್ಳೆ ರಿಪೋರ್ಟ್ ಬರುತ್ತೆ, ಟಿವಿ ನಲ್ಲಿ ಒಂದು ಒಳ್ಳೆ ಸುದ್ದಿನ ನಾವು ನೋಡಬಹುದು.
0: ಮತ್ತೆ ಈ ಕ್ರೀಡೆಯಲ್ಲಿ ಕೆಲವೊಮ್ಮೆ ಏನು ನಿಯಮಗಳು ಬದಲಾಗ್ತಾ ಇರತ್ತೆ, ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಮತ್ತೊಂದು ಥ್ರೋಬಾಲ್, ಕಬಡ್ಡಿ ಈ ತರದಲ್ಲೆಲ್ಲ. ಸೊ ಈ ನಿಯಮಗಳ ಬದಲಾವಣೆ ಬಗ್ಗೆ ತಾವ್ ಹೇಳೋದಾದ್ರೆ ಸರ್?
1: ನಿಯಮಗಳು ಆ ಕಾಲಕಾಲಕ್ಕೆ ಬದಲಾವಣೆ ಆಗ್ತಾನೆ ಇರ್ತವೆ. ಯಾಕೆಂತಂದ್ರೆ ಈಗ ಇದು ತುಂಬಾ ಜಗತ್ತು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೆ. ನೀವು ಕ್ರಿಕೆಟ್ ಶುರುವಾದಾಗ ಇದ್ದಂತ ನಿಯಮಗಳಿಗೂ ಈಗಿನ ಇರುವಂತ ನಿಯಮಗಳಿಗೂ ನೋಡಿದ್ರೆ ತುಂಬಾ ಬದಲಾವಣೆಗಳಾಗಿದೆ. ಅದು ಆ ಕಾಲಕ್ಕೆ ತಕ್ಕಂತೆ ಆಗ್ಬೇಕಾಗಿರುವಂತ ಬದಲಾವಣೆಗಳು, ಜನ ಬಯಸ್ತಾರೆ ಆ ಬದಲಾವಣೆಗಳನ್ನ. ನೀವು ಕ್ರಿಕೆಟ್ ಅಲ್ಲಿ ನೋಡಿದ್ರೆ ಲಿಮಿಟೆಡ್ ಓವರ್ಸ್ ಕ್ರಿಕೆಟ್ ಅಲ್ಲಿ ಪವರ್ ಪ್ಲೇ ಅಂತ ಬರುತ್ತೆ, ಮುಂಚೆ ಇರ್ಲಿಲ್ಲ ಅದು. ಯಾಕೆಂತಂದ್ರೆ ಜನ ಎಂಟರ್ಟೈನ್ಮೆಂಟ್ ಅನ್ನ ಬಯಸ್ತಾರೆ, 4-6 ಹೋಗೋದನ್ನ ಬಯಸ್ತಾರೆ. ಅದೇ ರೀತಿ ಪ್ರೊ ಕಬಡ್ಡಿ ಅಂತ ಶುರುವಾಗಿದೆ. ಕಬಡ್ಡಿ ನೀವು ಸಾಂಪ್ರದಾಯಿಕ ಕ್ರೀಡೆ ಕಬಡ್ಡಿಲಿ ಇದ್ದಂತ ರೂಲ್ಸ್ಗೂ ಪ್ರೊ ಕಬಡ್ಡಿಲಿ ಇರುವಂತ ರೂಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ನಾವು ಹಳ್ಳಿಗಳಲ್ಲಿ ಆಡೋ ಕಬಡ್ಡಿಗೂ ಈ ಪ್ರೊ ಕಬಡ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ಜನಗಳು ಬಯಸೋ ಯಾವ ರೀತಿ ಬದಲಾವಣೆಗಳನ್ನು ಬಯಸ್ತಾರೆ ಅದಕ್ಕೆ ತಕ್ಕಂತೆ ಬದಲಾವಣೆಗಳಾಗೇ ಆಗ್ತವೆ. ಸೊ ಅಂತ ಸಂದರ್ಭದಲ್ಲಿ ಈ ಕ್ರೀಡಾ ವರದಿಗಾರರು ಏನ್ ಮಾಡಬೇಕು, ಅದನ್ನ ಅಪ್ಡೇಟ್ ಆಗ್ಬೇಕು.

0: ಅಪ್ಡೇಟ್ ಆಗದೆ ಇದ್ರೆ, ಅದು ಪ್ರತಿಯೊಂದು ವಿಭಾಗದಲ್ಲೂ ಅಷ್ಟೇ, ಕ್ರೀಡೆ ಅಂತಲ್ಲ, ನಾವು ಅಪ್ಡೇಟ್ ಆಗದೆ ಇದ್ರೆ ಯಾವ ಫೀಲ್ಡ್ ಅಲ್ಲೂ ಕೂಡ ನಾವು ಸಕ್ಸಸ್ ಆಗೋಕ್ ಸಾಧ್ಯ ಇಲ್ಲ.
1: ಮತ್ತೆ ಟೆಕ್ನಾಲಜಿಯಲ್ಲಿ ಕೂಡ ಜೊತೆಗೆ ನಾವು ಕಲಿತಾ ಹೋಗ್ಬೇಕಾಗುತ್ತೆ.
0: ಹೌದು ಹೌದು, ನೀವು ಈಗ ಕ್ರಿಕೆಟ್ ವರದಿಗಾರಿಕೆಯನ್ನ ಮಾಡ್ಬೇಕಾದ್ರೆ ಪ್ರತಿ 80 ಓವರ್ಗೆ ಒಂದು ಬಾಲ್ ಚೇಂಜ್ ಅಂತ ಬರುತ್ತೆ, ಅದು ನ್ಯೂ ಬಾಲ್ ಅಂತ ಬರುತ್ತೆ, ಸೆಕೆಂಡ್ ನ್ಯೂ ಬಾಲ್ ಅಂತ ಹೇಳ್ತಾರೆ. ಸೊ ನಾವು ಕ್ರೀಡಾ ವರದಿಯನ್ನ ಬರೆಯುವಂತ ಸಂದರ್ಭದಲ್ಲಿ, ಮ್ಯಾಚ್ ರಿಪೋರ್ಟ್ ಬರೆಯುವಂತ ಸಂದರ್ಭದಲ್ಲಿ ಹೊಸ ಬಾಲ್ ಅನ್ನ ತಗೊಂಡ್ರು ಅಂತ 50 ಓವರ್ ಆದ ಕೂಡಲೇ ನ್ಯೂ ಬಾಲ್ ಅನ್ನ ತಗೊಂಡ್ರು ಅಂತ ನಾವು ಬರೆಯಕ್ ಆಗಲ್ಲ. ಅದು 80 ಓವರ್ಗೆ ಬರುದು, ನೀವೆಷ್ಟೇ ಬಾಲ್ ಹಳೆದಾಗಿದ್ರು ಕೂಡ ಒನ್ಸ್ 80 ಓವರ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಹೊಸ ಬಾಲ್ ಬರುತ್ತೆ. ಸೊ ಇಂತ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಏನಿದೆ, ಈ ರೂಲ್ಸ್ ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕೆಂತಂದ್ರೆ ಜನಗಳು ನಮ್ಗಿಂತ ಬುದ್ಧಿವಂತರಿದ್ದಾರೆ.
1: ಹೌದು ಹೌದು,
0: ಜನಗಳಿಗೆ ಪ್ರತಿಯೊಂದು ರೂಲ್ಸ್ ಗೊತ್ತು. ಸೊ ಅಂತ ಸಂದರ್ಭದಲ್ಲಿ ನಾವು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾಳೆ ನಾವು ಟ್ರೋಲ್ ಆಗ್ತೀವಿ. ಸೊ ಹೀಗಾಗಿ ಪ್ರತಿಯೊಂದನ್ನು ತುಂಬಾ ಕೂಲಂಕುಷವಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ನೀವು ಮ್ಯಾಚ್ ರಿಪೋರ್ಟ್ ಸರಿಯಾಗಿ ಬರೀದೇ ಇದ್ರೂ ಪರವಾಗಿಲ್ಲ, ಜನ ನೋಡಿರ್ತಾರೆ ಮ್ಯಾಚ್ ಅನ್ನ. ಬಟ್ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ, ರೂಲ್ಸ್ ಏನಿದೆ, ಇಂಥದ್ರಲ್ಲಿ ಯಾವ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬಾರ್ದು. ಸೊ ಅಂತ ಸಂದರ್ಭದಲ್ಲಿ ನಾವು ಎಲ್ಲಾ ಪ್ರತಿಯೊಂದು ರೂಲ್ಸ್ ಅನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗತ್ತೆ ಕ್ರೀಡಾ ವರದಿಗಾರಿಕೆ ಮಾಡೋರು.
1: ಕ್ರೀಡಾ ವರದಿಗಾರರಾಗಿ ತಮ್ಮ ಈ 20 ವರ್ಷದ ಜರ್ನಿಯಲ್ಲಿ ಸ್ಮರಿಸಬಹುದಾದಂತಹ, ನೆನಪಿನಲ್ಲಿ ಉಳಿದಿರುವಂತಹ ವರದಿಗಾರಿಕೆ ಬಗ್ಗೆ ಹೇಳೋದಾದ್ರೆ,
0: ನನ್ಗೆ ತುಂಬಾ ಸ್ಮರಣೀಯ ಅಂತಂದ್ರೆ 2014 ಕರ್ನಾಟಕ ತಂಡ ರಣಜಿ ಟ್ರೋಫಿ ಗೆದ್ದಿದ್ದು ಹೈದರಾಬಾದ್ ಅಲ್ಲಿ, ಅದನ್ನ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೆ. ಅಂದ್ರೆ 14 ಕರ್ನಾಟಕ ರಣಜಿ ಟ್ರೋಫಿನ ಗೆದ್ದಿರ್ಲಿಲ್ಲ. ಸೊ ಹೈದರಾಬಾದ್ಗೆ ಹೋಗಿದ್ದೆ ನಾನು, ಅಲ್ಲಿ ಅವಿನಯ್ ಕುಮಾರ್ ನಾಯಕರಾಗಿದ್ರು, ಮನೀಶ್ ಪಾಂಡೆ ಇದ್ರು, ರಾಹುಲ್ ಸೆಂಚುರಿ ಹೊಡೆದಿದ್ರು ಫೈನಲ್ ಅಲ್ಲಿ, ರಾಬಿನ್ ಉತ್ತಪ್ಪ ಇದ್ರು. ಆ ರಣಜಿ ಟ್ರೋಫಿ ಗೆದ್ದ ಬೆನ್ನಲ್ಲೇ ಒಂದು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಒಂದು ದೊಡ್ಡ ಸಂಭ್ರಮಾಚರಣೆ ನಡೆಯುತ್ತೆ. ಪ್ಲೇಯರ್ಗಳು ಶಾಂಪೇನ್ ಬಾಟ್ಲಿ ಇಟ್ಕೊಂಡು, ನಿಮ್ಗೆ ಗೊತ್ತದ ಯಾವ ರೀತಿ
1: ಸೆಲೆಬ್ರೇಟ್
0: ಮಾಡ್ತಾರೆ ಅಂತ. ನಾವು ಒಂದ್ 3-4 ಜನ ಜರ್ನಲಿಸ್ಟ್ ಗಳು ಬೆಂಗಳೂರಿಂದ ಹೋಗಿದ್ವಿ, ನಾವು ಕನ್ನಡ ಜರ್ನಲಿಸ್ಟ್ ಗಳು, ಇಂಗ್ಲಿಷ್ ಅವರು ಇದ್ರು. ಸೊ ಗ್ರೌಂಡ್ ಅಲ್ಲಿ ಇಟ್ಟಿದ್ವಿ, ನಮ್ಮನ್ನ ರಾಬಿನ್ ಉತ್ತಪ್ಪ ಡ್ರೆಸ್ಸಿಂಗ್ ರೂಮ್ಗೆ ಕರ್ಕೊಂಡು ಹೋದ್ರು. ನಾರ್ಮಲಿ ಯಾವ ಸ್ಪೆಷಲಿ ಜನಗಳಿಗೆ ಪ್ರವೇಶ ಇಲ್ಲ, ಇಂತೂ ಪ್ರವೇಶ ಇಲ್ಲ ಡ್ರೆಸ್ಸಿಂಗ್ ರೂಮ್ಗೆ. ಇನ್ನು ಜರ್ನಲಿಸ್ಟ್ ಗಳನ್ನಂತೂ ಅವರು ದೂರ ಇಡ್ತಾರೆ ಪ್ಲೇಯರ್ ಗಳು, ಇವ್ರು ಬಂದು ಏನೇನು ಎಡವಟ್ ಮಾಡಿಬಿಡ್ತಾರ, ಏನ ನಾಳೆ ಪೇಪರ್ ಅಲ್ಲಿ
1: ಬಿಂಬಿಸ್ತಾರೋ ಅಂತ
0: ಅನ್ನೋ ಅವ್ರಿಗೆ ಭಯ ಇದ್ದೇ ಇರತ್ತೆ. ಆಗಿದ್ರೂ ಕೂಡ ಆ ರಾಬಿನ್ ಉತ್ತಪ್ಪ ಅವರು ಸ್ವತಃ ಅವರೇ ಬಂದು ನಮ್ಮನ್ನ ಕರ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ರು. ಅಲ್ಲಿ ಆ ಒಂದು ಸೀನ್ ಗಳನ್ನ ನೋಡ್ಬೇಕಾಯ್ತು ನಿಮ್ಗೆ, ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ತುಂಬಾ ಮೆಮೊರೇಬಲ್ ಕ್ಷಣ ಅದು, ಅದೊಂದು ದೊಡ್ಡ ಮೆಮೊರಿ. ಇನ್ನೊಂದು ರಾಹುಲ್ ದ್ರಾವಿಡ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು, ಅದನ್ನ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್, ಇಡೀ ಇಂಡಿಯಾದಲ್ಲಿ ಫಸ್ಟ್ ನ್ಯೂಸ್ ಕೊಟ್ಟಿದ್ದು ನಾನು. ಅದು ನಾನೊಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದೊಂದು ತುಂಬಾ ಮೆಮೊರೇಬಲ್ ಇದು. ಅದಾದ್ಮೇಲೆ ತುಂಬಾ ರಣಜಿ ಟ್ರೋಫಿ ಮ್ಯಾಚ್ ಗಳು, ಇಂಟರ್ನ್ಯಾಷನಲ್ ಮ್ಯಾಚ್ ಗಳು, ಬೆಂಗಳೂರಲ್ಲಿ ನಡೆದಂತ IPL ಮ್ಯಾಚ್ ಗಳನ್ನ ಕವರ್ ಮಾಡಿದ್ದು, ಆಮೇಲೆ ಪ್ರೊ ಕಬಡ್ಡಿ ಶುರು ಆದ್ಮೇಲೆ ಅದನ್ನ ಆ ಜಾಗಕ್ಕೆ ಹೋಗಿ ಕವರ್ ಮಾಡಿರುವಂತದ್ದು. ಸೊ ಇದು ತುಂಬಾ ಮೆಮೊರಿಗಳು ಇದಾವೆ ನಾವು 20 ವರ್ಷದಲ್ಲಿ. ರೀಸೆಂಟ್ ಆಗಿ ಈಗ ಮುಂಚಿತರ ಸ್ಕೋಪ್ ಇಲ್ಲ ನಿಮ್ಗೆ, ಟಿವಿನಲ್ಲೂ ಇಲ್ಲ, ಪೇಪರ್ ನಲ್ಲೂ, ನ್ಯೂಸ್ ಪೇಪರ್ ಅಲ್ಲೂ ಇಲ್ಲ. ಆದ್ರೆ ನಮ್ಮ ಸ್ವಂತ ಇಂಟ್ರೆಸ್ಟ್ ಇಂದ ನಾವು ಮ್ಯಾಚ್ ಗಳು ನಡೆದಾಗ ನಾವು ಆಫೀಸ್ ಗಳಿಗೆ ರಜೆ ಹಾಕಿ ಹೋಗಿ ಮ್ಯಾಚ್ ನೋಡೋದು ಉಂಟು ಅಂತದೆಲ್ಲ ಮಾಡ್ತಾ ಇದ್ವಿ, ಇವಾಗ್ಲೂ ಮಾಡ್ತಾ ಇದ್ವಿ. ಯಾಕಂದ್ರೆ ಬಿಡಕ್ ಆಗಲ್ಲ ಅದು ತುಂಬಾ.
1: ನಿಮ್ಗೆ ಇಷ್ಟದ ಕ್ರೀಡೆ ಯಾವ್ದು ಸರ್, ನಿಮ್ಗೆ ಇಷ್ಟದ ಕ್ರೀಡೆ?
0: ಆಫ್ಕೋರ್ಸ್ ಕ್ರಿಕೆಟ್, ಬಿಟ್ರೆ ಕಬಡ್ಡಿ. ಒಂದು ಲೆವೆಲ್ ಕ್ರಿಕೆಟ್ ಆಡಿದ್ವಿ ನಾವು, ಪ್ರೊಫೆಷನಲ್ ಕ್ರಿಕೆಟ್ ಆಡದೆ ಇದ್ರು ಕೂಡ ಲೀಗ್ ಮ್ಯಾಚಸ್ ಕಾಲೇಜ್ ಅಲ್ಲಿ, ಮತ್ತೆ ಈಗಲೂ ನಾವು ನಮ್ದೊಂದು ಮೀಡಿಯಾ ಟೀಮ್ ಇದೆ, ಆಡ್ತಾ ಇರ್ತೀವಿ, ವಾರ ವಾರ ಆಡ್ತಾ ಇರ್ತೀವಿ.
1: ಓಕೆ,
0: ಸೊ ಕ್ರಿಕೆಟ್ ತುಂಬಾ ಇಷ್ಟ.
1: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿನ ಈ ವಿಶೇಷ ದಿನದ ಹಿನ್ನೆಲೆಯಲ್ಲಿ FM ರೇನ್ಬೋ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಗೆ FM ರೇನ್ಬೋ ಹಾಗೂ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಆತ್ಮೀರೇ, ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮರಬಿಲ್ಲು ಕೇಳ್ತಾ ಇರಿ, ನಿಮ್ಮ ನೆಚ್ಚಿನ FM ರೇನ್ಬೋ. ಇದುವರೆಗೂ ನಿಮ್ಮ ಜೊತೆ ಆಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದು ಕ್ರೀಡಾ ವರದಿಗಾರರು ಸುದರ್ಶನ್ ಗೌಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ

0: ಅರಣ್ಯ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನ ಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಾಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು, ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150 ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ

ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು, ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು, ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ: ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು, ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 2:41. ಇದು ಗುರುವಾರದ ಗುಡ್ ಟೈಮ್. ಮಧ್ಯಾಹ್ನದ ಹೊತ್ತು ನಿಮ್ಮಿಷ್ಟದ ಜನಪ್ರಿಯ ಚಿತ್ರಗೀತೆಗಳನ್ನು ಕೇಳುವಂತಹ ಹೊತ್ತು. ಯಾವ ದೇವ ಶಿಲ್ಪಿ ಗೀತೆ ಮೂಡಿ ಬರ್ತಾ ಇದೆ SPB ಅವರ ಕಂಠಸಿರಿಯಲ್ಲಿ, ಹಾಗೂ ಚಿತ್ರ ಅವರು ಧನಿಯಾಗಿದ್ದಾರೆ. ಅಪ್ಪಾಜಿ ಚಿತ್ರದಿಂದ MM ಕೀರವಾಣಿ ಅವರ ಸಂಗೀತ ಸಂಯೋಜನೆ.

ಅಣ್ಣವರ ಮಕ್ಕಳು ಚಿತ್ರದಿಂದ ಗೀತೆಯನ್ನ ಕೇಳಿದ್ವಿ. ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ರಚನೆ, ಚಂದ್ರಿಕಾ ಗುರುರಾಜ್ ರಾಜೇಶ್ ಕೃಷ್ಣ ಅವರ ದನಿಯಲ್ಲಿ ಹೋಗಬೇಡ ಹುಡುಗಿ ಹೋಗಲ್ಲ ಹುಡುಗ ಅಂತ ಹಾಡು ಕೇಳ್ತಾ ಇದ್ರಿ. ಇದು ಜನಪ್ರಿಯ ಚಿತ್ರಗೀತೆಗಳು. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸಂಗೀತ ಸಂಯೋಜನೆ ಮತ್ತು ಅವರದ್ದೇ ಧ್ವನಿ ಮತ್ತು ಚಿತ್ರ ಅವರ ಜೊತೆಗೂಡಿ ಹಾಡಿದಂತಹ ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗುಲಾಬಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇದಕ್ಕೂ ಮುನ್ನ ಓರುಮಿಲ್ಲಾ ಓರುಮಿಲ್ಲಾ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದಿಂದ ಮನು ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿಬಂತು. ಸಮಯ ಆಗ್ತದೆ 3 ಗಂಟೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾನು ರೇಡಿಯೋ ಕೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮರಬಿಲ್ಲು.

0: ಸಹಾಯವಾಣಿ ಇದೆ, ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಮಾಡಿದ್ದಾರೆ, ಅವ್ರಿಗೆ DDPI ಅವ್ರ ಮೂಲಕವಾಗಿ ಕಚೇರಿ ಮೂಲಕವಾಗಿ ದೂರನ್ನು ಸಲ್ಲಿಸಿ ಅವರ ಮಾನ್ಯತೆಯನ್ನು ರದ್ದುಪಡಿಸ್ಬೋದು, ಜೊತೆಗೆ ಶಿಕ್ಷಕರಾಗಿದ್ದರೆ ಅವರ ಸೇವೆಯಿಂದ ವಜಾ ಮಾಡಿಸ್ಬೋದು, ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ದರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರ್ದು ಅನ್ನುವಂಥದ್ದು ನಾವು ಗಮನಿಸಬೇಕು.
1: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನು ಎಲ್ಲರೂ ಕೂಡ ಪಡ್ಕೊಳ್ತಾರೆ.
0: ಹೌದು,
1: ಈಗ ಫಲಿತಾಂಶ ಬಂದಾಗ ಆ ಫಲಿತಾಂಶ ಪಟ್ಟಿನಲ್ಲಿ ನಮೂದಾಗಿರುವಂಥ ಪರ್ಸೆಂಟೇಜು ಸುಮ್ಮನೆ ಹೆಚ್ಚಿಗೆ ಇತ್ತಂತ ತಿಳ್ಕೊಳ್ಳಿ, ಆದರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದ್ದೀರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನು ಹೇಗಾದರೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ಕೆ ಹೋದರೆ ಅವರು ಸಿಕ್ಕಿಬಿಡ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಂತನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:35. ಇದು ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ ಈ ಕ್ಷಣ ನಿಮ್ಮ ಜೊತೆಯಾಗಿದ್ದೇನೆ. ಇದು ಹೊಂ ಬಿಸಿಲು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಎಂದಿನಂತೆ ನೀವು ನಿಮ್ಮ ಸರಿ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡ್ತೀರಾ. ನಮ್ಮ ವಾಟ್ಸಪ್ ಸಂಖ್ಯೆ 9480100013, 9480900013. ಕರೆ ಮಾಡಿ ಉತ್ತರ ತಿಳಿಸೋದಾದ್ರೆ 0800222 8120 6, 0800228120. ಪ್ರಶ್ನೆ ಕೇಳ್ತೀನಿ, ನಿಮ್ಮ ಉತ್ತರವನ್ನು ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ಕಳಿಸ್ಕೊಡಿ. ಸರಿ ತಪ್ಪು ತಿಳಿಸಿ. ಇಂದು ಜುಲೈ 2 ಆಫ್ ವೇ ಡೇ, ಸರಿನೋ ತಪ್ಪು? ಇಂದು ಜುಲೈ 2 ಆಫ್ ವೇ ಡೇ, ಸರಿನಾ ತಪ್ಪ? ನಿಮ್ಮ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

0: ಸೆಟ್ ಆಗಲ್ಲ ಹೋಗೆ ನಂಗೂ ನಿಂಗೂ. ಕೇಳಿ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಅಂಜನೆಯವರ ಸಂಗೀತ ಸಂಯೋಜನೆ, ಪ್ರೇಮ್ ಅವರ ಸಾಹಿತ್ಯ ರಚನೆ, ಮಿಕಾ ಸಿಂಗ್ ಅವರ ಗಾಯನದಲ್ಲಿ. ಪ್ರಶ್ನೆ ಕೇಳಿದ್ವಿ ನಾವು, ಸರಿ ತಪ್ಪು ತಿಳಿಸಿ. ಇಂದು ಜುಲೈ 2 ಹಾಫ್ ವೇ ಡೇ ಅಂತ ಸರಿಯಾದ ಉತ್ತರ ಕೊಟ್ಟಿದ್ದೀನಿ ನಾನು ಮೇಡಮ್ ಅಂತ ಹೇಳಿ. ನಮ್ಮ ಜೊತೆ ಲೈನಲ್ಲಿ ಒಬ್ರು ಇದ್ದಾರೆ, ಲಿಸ್ನರ್, ಅವ್ರನ್ನ ಮಾತನಾಡ್ಸೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ವಿಜಯಲಕ್ಷ್ಮಿ ಅವರೇ, ನಮಸ್ತೆ ನಿಮಗೆ.
0: ನಮಸ್ತೆ ಮೇಡಮ್, ನಿಮಗೂ ಕೂಡ. ಹೇಗಿದ್ದೀರಾ?
1: ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ. ನಾನು ನಾಗರಬಾವಿಯಿಂದ ರೇಖಾ ಅಂತ ಮಾತಾಡ್ತಿರೋದು.
0: ನಾಗರಬಾವಿಯಿಂದ ರೇಖಾ ಅವ್ರು ಮಾತಾಡ್ತಾ ಇದ್ದಾರೆ.
1: ರೇಖಾ ಅಂತ ಮಾತಾಡ್ತಾ ಇರೋದು. ಅದೇ ಹೇಳುದ್ರಲ್ಲ ನೀವು ಜುಲೈ 2 ಕರೆಕ್ಟ್ ಆಗಿದೆ ಆನ್ಸರ್.
0: ಕರೆಕ್ಟ್ ಆಗಿದೆ ಅಂದ್ರೆ ಏನ್ ಆನ್ಸರ್?
1: ಅದ್ ಮರ್ತೋಗಿದೆ ಮೇಡಮ್.
0: ನಾವು ಸರಿ, ಒಂದ್ ನಿಮಿಷ ಮೇಡಮ್, ನೀವು ತುಂಬಾ ಫಾಸ್ಟ್ ಆಗಿ ಹೋಗ್ತಿದ್ರೆ ಎಷ್ಟು ರೇಖೆ ಹೆಂಗ್ ಹೇಳ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ ನಂಗೆ. ಅಷ್ಟು ಸ್ಪೀಡ್ ಅಲ್ಲಿ ರೇಖೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ.
1: ಖುಷಿ ಆಗ್ತಾ ಇದೆ, ನಂಗೆ ಲೈನ್ ಸಿಕ್ಕಿದೆಲ್ಲ ಖುಷಿ ಆಗ್ತಾ ಇದೆ.
0: ಆ ಸಮಾಧಾನ, ಸಮಾಧಾನ, ಖುಷಿ, ಸಮಾಧಾನವಾಗಿ ಇರಿ. ಸರಿ ತಪ್ಪು ತಿಳಿಸಿ, ಇಂದು ಜುಲೈ 2 ಹಾಫ್ ವೇ ಡೇ ಅಂತ ಹೇಳಿದ್ವಿ, ಸರಿನೋ ತಪ್ಪು?
1: ಕರೆಕ್ಟ್, ಕರೆಕ್ಟ್.
0: ಸರಿ ಸರಿ ಅಂತಿದ್ದೀರಾ?
1: ಸರಿ.
0: ಅದ್ ಹೆಂಗೆ?
1: ಒಂದ್ಸಲ ಓದಿದ್ದೆ ಮೇಡಮ್, ಮರ್ತೋಗಿದ್ದೀನಿ ನಾನು ನಿಮ್ಗೆ.
0: ಓದಿದ್ರಿ, ಮರ್ತೋಗಿದ್ಯಾ?
1: ಓದಿದ್ದೆ ನಾನು, ಅಲ್ಲಿ ತುಂಬಾ ವರ್ಷ ಆಯ್ತಲ್ಲ ನನ್ಗೆ. ಇವಾಗ 64.
0: 64 ವರ್ಷ ನಿಮ್ಗೆ?
1: 64 ವರ್ಷ. ರನ್ನಿಂಗ್,
0: ರನ್ನಿಂಗ್, ರನ್ ಅಲ್ಲೇ ಇದ್ದೀರ ನೀವು ನೋಡಿ. ಅಷ್ಟು ಫಾಸ್ಟ್ ಆಗಿ ಉತ್ಸುಕತೆಯಿಂದ ಮಾತಾಡ್ತಾ ಇದ್ರೆ. ಏನ್ ಮಾಡ್ಕೊಂಡಿರೋದು ಮೇಡಮ್ ತಾವು? ರೇಖಾ ಮೇಡಮ್,
1: ನಾವು ಮನೇಲಿ ಇದ್ದೀನಿ, ಗೃಹಿಣಿ ನಾನು.
0: ಗೃಹಿಣಿ?
1: ಗೃಹಿಣಿ ಆಗಿದ್ದೀನಿ.
0: ಓದ್ಕೊಂಡಿದ್ದೆ, ಓದ್ಕೊಂಡಿದ್ದೆ ಅಂದ್ರಲ್ಲ, ಏನ್ ಓದಿದ್ದೀರ ತಾವು? SSLC ಓದಿದಿರ? ಎಷ್ಟು ವರ್ಷ ಆಗೋಗಿದೆ ಅಲ್ಲ? ಪಾಸ್ ಆಗಿರೋದಕ್ಕೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ ನೀವು.
1: ಕರೆಕ್ಟ್ ಆಗಿದೆ, ಕರೆಕ್ಟ್ ಆನ್ಸರ್.
0: ಕರೆಕ್ಟ್, ಕರೆಕ್ಟ್ ಮೇಡಮ್. ಏನ್ ಮಾಡ್ತಾ ಇದ್ರಿ ಸದ್ಯಕ್ಕೆ ಈಗ? ರೇಡಿಯೋ ಕೇಳ್ಕೊಂಡು ಜೊತೆಗೆ?
1: ಇನ್ನೇನು ಇಲ್ಲ ಮೇಡಮ್, ಮನೇಲೆ ಇದ್ದೀನಿ. ವಾಕಿಂಗ್ ಹೋಗ್ತೀನಿ, ಬರ್ತೀನಿ, ಬೇಜಾರಾದಾಗ ಓದ್ತೀನಿ, ಮ್ಯಾಗಝಿನ್ ಓದ್ತೀನಿ, ತರಂಗ, ಸುಧಾ, ಪ್ರಜಾ ಮತ ಪೇಪರ್ ಓದ್ತೀನಿ.
0: ರೇಡಿಯೋ ಕೇಳ್ತೀರಾ?
1: ರೇಡಿಯೋ ಕೇಳ್ತೀನಿ, ಸದಾ ಕೇಳ್ತೀನಿ. ನಾನು ಎಷ್ಟು ಅಂದ್ರೆ 66 ದೇಶದಿಂದ ಕೇಳ್ತಾ ಬಂದಿದ್ದೀನಿ ಆಕಾಶವಾಣಿ.

0: 1966
1: ಹೌದು
0: ಹೌದಾ, ಲೆಕ್ಕ ಹಾಕ್ತೀನಿ ನಾನು. ಅಬ್ಬಬ್ಬಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು.
1: ಧನ್ಯವಾದಗಳು ತಮಗೆ ನೋಡಿ ಕರೆಕ್ಟ್ ಹೇಳ್ಬಿಟ್ಟಿದ್ರಾ
0: ಖುಷಿಯಲ್ಲಿ. ಏನ್ ಮಾಡ್ತೀರಾ ಸಂಜೆಗೆ? ಇದೇ ಖುಷಿಗೆ ಸಂಜೆಗೆ ಏನ್ ಮಾಡ್ತೀರಾ ಸ್ಪೆಷಲು? ಇದೇ ಖುಷಿಗೆ ಸಂಜೆಗೆ ಸ್ಪೆಷಲ್ ಮಾಡ್ತೀರಾ ಅಥವಾ ಮಾಡಿಸ್ಕೋತೀರಾ ಸ್ಪೆಷಲ್ ಆಗಿ ಏನಾದ್ರು? ಅಬ್ಬಾ, ಇಷ್ಟು ಹೇಳದಲ್ಲ ಸಾಕು, ತಿಂದಂಗಷ್ಟೇ ಖುಷಿ ಆಗ್ತಿದೆ ನಂಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬಾಯ್ ಬಾಯ್.
1: ಧನ್ಯವಾದಗಳು,
0: ಧನ್ಯವಾದಗಳು, ವಂದನೆಗಳು, ಥ್ಯಾಂಕ್ ಯು. ನೋಡಿದ್ರಿ ರೇಖಾ ಅವರ ಜೋಶ್ ಹೆಂಗಿದೆ ಅಂತ? ಸರಿಯಾದ ಉತ್ತರ ಅಂತ ಹೇಳಿದ ತಕ್ಷಣ ಅಬ್ಬಬ್ಬ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಹೂರಣ ಸ್ವಲ್ಪ ಜಾಸ್ತಿ ಎತ್ತಿಡಿ ಓಕೆ ನಮ್ಗೆ, ಯಾಕಂದ್ರೆ ನಮ್ಗೆ ಸ್ವೀಟ್ ಅಂದ್ರೆ ಇಷ್ಟ. ಇಂದು ಜುಲೈ 2 ಆಫ್ ವೇ ಡೇ, ಸರಿನೋ ತಪ್ಪೋ ಅಂತ ಕೇಳಿದ್ವಿ. ಸರಿ ಅಂತ ರೇಖಾ ಅವರು ಉತ್ಸುಕತೆಯಿಂದ ಸೂಪರ್ ಆಗಿ ಆನ್ಸರ್ ಮಾಡಿದರೆ. ಅದೇ ರೀತಿ ನಮ್ಮ ಜಗದಾಂಬಿಕಾ ಹಂಸವೇಣಿ, ಜಯಶ್ರೀ ಸುನೀಲ್, ರಾಜಾಜಿನಗರ್, ದಿಲೀಪ್ ಕಲ್ಯಾಣ್ಕ, ವಿಜಯನಗರ್, ಬಿಂದು ಪ್ರಕಾಶ್ ಬೆಂಗಳೂರು, ಬಾಬಾ ಕಲ್ಯಾಣ್ ಬೆಂಗಳೂರು, ಭಾಗ್ಯ ರಾಮಣ್ಣ, ಸುಬ್ರಹ್ಮಣ್ಯ ಜೈನ್ ಬೆಂಗಳೂರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಎನ್ ಜಿ ಬಸವರಾಜು ಚಿತ್ರದುರ್ಗ, ಸುಭಾನ್ ಕೋರಿ ಹಂಪ ಸಾಗರ ಸೇರಿದಂತೆ ಅನೇಕರು ಸರಿ ಉತ್ತರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ, ಅಂದರೆ ಯಾರು ಸರಿ ಅಂತ ಹೇಳಿದರೋ, ನಿಮ್ಮ ಉತ್ತರ ಎಲ್ಲ ಸರಿಯಾಗಿದೆ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಏನಿದು ಆಫ್ ವೇ ಡೇ ಅಂತ ಅಂದರೆ ಜುಲೈ 2, ಆಫ್ ಅಂದರೆ ಎಷ್ಟು, ಅರ್ಧ ಅಂತ. ಸೊ ನಾವು ಈಗ ಅರ್ಧ ವರ್ಷವನ್ನು ಮುಗಿಸ್ಬಿಟ್ಟಿದ್ದೀವಿ ಒಂದು ವರ್ಷದಲ್ಲಿ ಅಂತ ಅಂದರೆ 365 ದಿನಗಳಿರ್ತಕ್ಕಂಥ ವರ್ಷದಲ್ಲಿ ಜುಲೈ 2 ಪರ್ಟಿಕ್ಯುಲರ್ ಆಗಿ ಮಧ್ಯಭಾಗದಲ್ಲಿ ಇರುತ್ತೆ. ಅಂದರೆ 365 ದಿನನ ಡಿವೈಡ್ ಮಾಡಿ ಆ ಕಡೆ 182 ದಿನ, ಈ ಕಡೆ 182 ದಿನ ಬಿಟ್ಟು ಮಧ್ಯದಲ್ಲಿ ಈ ದಿನ ಇದೆ. ಸೊ ಇನ್ನು ಅರ್ಧ ವರ್ಷ ಉಳಿದಿದೆ ಅಷ್ಟೇ. ಏನು ಹೊಸ ವರ್ಷ ಶುರುವಾದಾಗ ಎಲ್ಲ ತೊಗೊಂಡಿರ್ತಿರಲ್ಲಪ್ಪ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಈ ವರ್ಷ ಹಾಗೆ ಹೀಗೆ ಅಂತೆಲ್ಲ, ಆ ಎಲ್ಲವನ್ನು ಕೂಡ ಇನ್ನು ಮುಂದಾದರೂ, ಇನ್ನು ಅರ್ಧ ವರ್ಷ ಇದೆ, ಇವಾಗಾದರೂ ಕಂಪ್ಲೀಟ್ ಮಾಡಿಬಿಡಿ ಅಥವಾ ಶುರು ಮಾಡಿ ಕಂಪ್ಲೀಟ್ ಮಾಡಿ ಇಯರ್ ಮುಗಿಯೋಶೈಲಿ ಅನ್ನೋದನ್ನು ಒಂದು ರೀತಿ ಎಚ್ಚರಿಕೆ ಗಂಟೆಯಾಗಿ ಈ ಆಫ್ ಎ ಡೇ ಹೇಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಉತ್ತರ ಕೊಟ್ಟ ಎಲ್ಲರಿಗೂ ಕೂಡ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾ, ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತ ಹೊತ್ತು. ಸರಿ ಸರಿ, ಎಲ್ಲರದು ಉತ್ತರ ಸರಿಯಾಗಿದೆ, ಸರಿ ಅಂತ ಕೊಟ್ಟವ್ರದ್ದು. ಈಗ ಮ್ಯೂಸಿಕ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿಸ್ತೀವಿ. ಮ್ಯೂಸಿಕ್ ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ಹೇಳ್ತೀವಿ.

ಹಾಡಿದಾರಲ್ಲ, ಈ ಹಾಡಿರೋರು ಯಾರು ಅಂತ ನಾವು ಕೇಳಲ್ಲ, ಇವ್ರ ಜೊತೆ ಇನ್ನೊಬ್ರು ಹಾಡ್ತಾರೆ ಇದರಲ್ಲಿ, ಓಕೆ, ಆ ಗಾಯಕರು ಯಾರು ಅಂತ ನಾವು ಪ್ರಶ್ನೆ ಕೇಳ್ತಿರೋದು. ಈ ಹಾಡು ಹಾಡ್ತಿದ್ದಾರಲ್ಲ, ಆ ಹಾಡಿನಲ್ಲಿ ಇಬ್ಬರು ಗಾಯಕರಿದ್ದಾರೆ, ಒಬ್ಬರು ಫೀಮೇಲು ಇನ್ನೊಬ್ಬರು ಮೇಲ್ ಇದ್ದಾರೆ ಅಂತ ನಾನು ಹೇಳ್ತಿದ್ದೀನಿ, ಕ್ಲೂ ಕೊಟ್ಟೆ ಬಿಟ್ಟೆ ಅಂದ್ಕೊಳ್ಳಿ. ಓಕೆ, ಆ ಮೇಲ್ ಗಾಯಕರು ಯಾರು, ಗಾಯಕರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರವನ್ನು ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು. ಗೊತ್ತಿದೆ ಅಲ್ಲ, ಕರೆ ಮಾಡೋದಾದ್ರೆ 0800 888 1206, ವಾಟ್ಸಪ್ 9091009013.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವೊಂದು ಮ್ಯೂಸಿಕ್ ಅನ್ನ ಕೇಳಿಸಿದ್ವಿ, ಇದರಲ್ಲಿ ಹಾಡಿದ್ರಲ್ಲ ಆ ಹಿನ್ನೆಲೆ ಧ್ವನಿಯ ಜೊತೆಗೆ ಇನ್ನೊಂದು ಧ್ವನಿ ಇದೆ, ಆ ಗಾಯಕರು ಯಾರು ಅಂತ ಕೇಳಿದ್ವಿ. ಸರಿಯಾದ ಉತ್ತರಗಳನ್ನು ಅನೇಕರು ಕಳಿಸಿಕೊಟ್ಟಿದ್ದಾರೆ, ಕೆಲವರು ಕರೆ ಮಾಡಿ ಕೂಡ ಸರಿ ಉತ್ತರಗಳನ್ನು ತಿಳಿಸಿಕೊಟ್ರು. ಎನ್ಆರ್ ಪ್ರಸಾದ್, ರಾಜಾಜಿನಗರ್, ರೇಖಾ ಯಲಹಂಕ, ಬಾಬಾ ಕಲ್ಯಾಣ್ ಬೆಂಗಳೂರು, ನೇತ್ರಾ ಕೆಂಗೇರಿ, ಶ್ರೀಮಂತ ಹೊಸಮನಿ ಬೀದರ್, ಹರೀಶ್ ಮಲ್ಲೇಶ್ವರ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಸೋಮಶೇಖರ್ ಶಾಮನೂರು ದಾವಣಗೆರೆ, ನಾಗರಾಜ್ ರೆಡ್ಡಿ, ರಾಮತೀರ್ಥ ಹರಿಹರ, ಸುಧಾ ಬೂದಿಹಾಳ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ದನಿಯಲ್ಲಿ ಈ ಗೀತೆ ಮೂಡಿ ಬಂದಿದೆ. ಅವರ ಜೊತೆಯಾಗಿ ಎಸ್ ಜಾನಕಿ ಅವರು ಕೂಡ ಹಾಡಿದ್ದಾರೆ. ಎಸ್ ಜಾನಕಿ ಅವರು ಹಾಡಿದಂತಹ ಬಿಟ್ಟನ್ನ ಕೇಳಿಸಿದ್ವಿ. ಜೊತೆಯಲ್ಲಿರ್ತಕ್ಕಂಥ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು. ಈಗ ಆ ಗೀತೆಯನ್ನ ಪೂರ್ತಿಯಾಗಿ ಕೇಳೋಣ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ, ಹಾಡಿನ ನಡುವೆ ಹಂಗೆ ಯೋಚನೆ ಮಾಡ್ತಾ ಉತ್ತರನ ಕಳಿಸ್ಕೊಡಿ. ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದವನ್ನು ನೀವು ನಮಗೆ ಕಳಿಸ್ಕೊಡ್ಬೇಕಾಗತ್ತೆ. ಪದಗಳು ಈ ರೀತಿಯಾಗಿವೆ: ಪಿಳ್ಳಂಗೋವಿ, ಗಣೆ, ಚಿಟಕಿ, ಶಂಖ. ಪಿಳ್ಳಂಗೋವಿ, ಗಣೆ, ಚಿಟಕಿ, ಶಂಖ, ಇದರಲ್ಲಿ ಯಾವುದು ಗುಂಪಿಗೆ ಸೇರೋಲ್ಲ ಅದನ್ನು ಆಯ್ಕೆ ಮಾಡಿ.

ಉತ್ತರವನ್ನು ಟೈಪ್ ಮಾಡಿ 9408090013ಗೆ ವಾಟ್ಸಪ್ ಮಾಡಿ. ಈಗ ಕೇಳೋಣ ಅಣ್ಣವರು ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಜೀವ ಹೂವಾಗಿದೆ ಗೀತೆ ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ.

ಪ್ರಶ್ನೆ ಕೇಳಿದ್ವಿ, ಪಿಳ್ಳಂಗೋವಿ, ಗಣೆ, ಚಿಟಕಿ, ಶಂಖ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆಯ್ಕೆ ಮಾಡಿ ಅಂತ. ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿ, ಸುಷ್ಮಾ, ಕಾರ್ತಿಕ್ ಆನೇಕಲ್, ಅಶೋಕ್ ಅರವಿಂದ ಚಾಲಿಕರ್ ಅವರು. ಊರ ಹೆಸರು ತಾಂಬ, ನಾನು ಅಶೋಕ್ ಚಾಲಿಕರ್.

ಊರು ಅಂತ ಅವ್ರು ಹಾಕ್ಬಿಟ್ಟು ತಾಂಬ ಅಂತ ಬರೆದ್ರು, ನಾನು ಊರು ತುಂಬ ಅಂತ ಓದ್ಕೊಂಬಿಟ್ಟೆ. ಆಮೇಲೆ ಅಬ್ಬ ಇದೇನಿದು, ಹಿಂಗೆ ಹಾಕಲ್ಲ ಯಾರನ್ನು ಅಂಥೇಳಿ. ಆಮೇಲೆ ಓ ಅರವಿಂದ ಚಾಲಿಕರ್ ಅವ್ರ ಊರು ತಾಂಬ ಅಂತ. ಮಾದಪ್ಪ ಹಾಗೂ ಕೃಷ್ಣ ಕಮಂಡಲ ಗೊಂದಿ ಜಗಳೂರು ತಾಲೂಕು. ನಮ್ಮ ಅರವಿಂದ್ ಅವರೆಲ್ಲ ಬೇಜಾರು ಮಾಡ್ಕೊಳ್ಳೋ ಬಿಡ್ರಿ ನೀವೆಲ್ಲ. ಬಿ ಕೆ ಶಿವಕುಮಾರ್ ಅವರು ಜಗದೀಶ್ ಹಿರೇಮಠ, ನಿತ್ಯ ನೆಲಮಂಗ್ಲ, ಸುರೇಂದ್ರ ಕುಂದಾಪುರ, ನಾಗರಾಜ್ ಬನ್ನೂರು, ಮಹೇಂದ್ರ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಚಿಟಕಿ ಅನ್ನೋದು ಸರಿ ಉತ್ತರ. ಚಿಟಕಿ ಅಂತ ಯಾರು ಉತ್ತರ ಕೊಟ್ಟಿದ್ರೋ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಮಾದಪ್ಪ ಅವರೇ ಹೆಸರು ಬಂತು ನೋಡಿ, ಕೇಳಿಸ್ಕೊಂಡ್ರ? ಪಿಳ್ಳಂಗೋವಿ ಗಣೆ ಚಿಟಕಿ ಶಂಖ, ಇದರಲ್ಲಿ ಚಿಟಕಿ ಯಾಕೆ ಅಂತ ನಮ್ಮ ಆಶಾ ಶ್ರೀನಿವಾಸ್ ಬಿನಿಪೇಟೆಯವ್ರು ಕಳಿಸಿದ್ದಾರೆ ನೋಡಿ. ನಮಸ್ತೆ ಮೇಡಮ್, ಪಿಳ್ಳಂಗೋವಿ ಗಣೆ ಶಂಖ ಸಂಗೀತ ವಾದ್ಯಗಳು, ಚಿಟಕಿ ಬೆರಳಿಂದ ಮಾಡೋ ಶಬ್ದ ಅಂತ ಹೇಳ್ತಿದ್ದಾರೆ. ಮೇಡಮ್, ನಾಲ್ಕು ಕೂಡ ಸಂಗೀತ ವಾದ್ಯಗಳೇ, ಅದರಲ್ಲಿ ಪಿಳ್ಳಂಗೋವಿ ಗಣೆ ಮತ್ತು ಶಂಖ ಊದುವ ವಾದ್ಯಗಳು, ಅಂದರೆ ಸುಶಿರ ವಾದ್ಯಗಳು ಅಂತ ಕರಿತೀವಿ ನಾವು ಅದನ್ನು. ಊದುವ ವಾದ್ಯಗಳು ಅಂತ ನಾವು ಗಾಳಿ ತುಂಬಿ ಆ ಒಂದು ಏನಿರುತ್ತೆ ವಾದ್ಯಗಳಿಗೆ ಅದರಿಂದ ನಾದ ಹೊಮ್ಮುತ್ತೆ ಅವಾಗ, ಅದು ಓದುವ ವಾದ್ಯಗಳು. ಚಿಟಕಿನ ಘನವಾದ್ಯ ಅದು, ಚಿಟಕಿ ಹೊಡೆಯೋದಲ್ಲ ಅದು, ಚಿಟಕಿ ಅದು ಘನವಾದ್ಯ, ಕೈಯಲ್ಲಿರುತ್ತೆ ನೋಡಿ. ಭಿಕ್ಷುಕರು ಇದನ್ನು ಹೆಚ್ಚಾಗಿ ಬಳಸ್ತಾರೆ, ಮರದಿಂದ ಮಾಡಿರ್ತಾರೆ, ಅದನ್ನು ಎರಡು ಭಾಗ ಮಾಡಿರ್ತಾರೆ. ಅದೊಂದು ರೀತಿ ಆಲದ ಮರದ ಎಲೆ ಆಕಾರದಲ್ಲಿರುತ್ತೆ, ಅದಕ್ಕೆ ಎರಡು ಭಾಗಕ್ಕೂ ಕೂಡ ಗೆಜ್ಜೆ ಕಟ್ಟಿರ್ತಾರೆ, ಸೊ ಅದು ಸೌಂಡ್ ಮಾಡ್ತಾರತ್ತೆ, ಅದು ಕೂಡ ಸಂಗೀತ ವಾದ್ಯವೇ. ಓಕೆನಾ? ಆಶಾ ಶ್ರೀನಿವಾಸ್ ಮೇಡಮ್ ಇವಾಗ ಕರೆಕ್ಟ್ ಮಾಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸಮಯ 3:59 ಹಾಗೇ ಹೋಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಮೂಡಿ ಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾರೆ ಇದು ಆಕಾಶವಾಣಿ ಫೆಮ್ರಿ ಎಂಬ ಕನ್ನಡ ಕಾಮನವಿಲು, ತುಂಬಾ ಕಲರ್ಫುಲ್ಲು.

0: अभी आप सुन रहे थे हमारा विशेष कार्यक्रम संदेश टू सोल्जर्स। ये कार्यक्रम आकाशवाणी के दिल्ली केंद्र से प्रसारित किया गया।
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲು ಎಫ್ಎಂ ರೈನ್ಬೋ. ಸಮಯ ಆಗಿದೆ 5:03 ಗುರುವಾರ ಸಂಜೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಸ್. ಶುರು ಮಾಡೋಣ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. 5:19 ಆಗಿದೆ. ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನ್ ಸ್ಟಾಪ್ ಹಾಡುಗಳು, ಮಾತುಕತೆ ಎಲ್ಲವೂ ನಿಮ್ಮ ಜೊತೆ ಆಗಿರುತ್ತೆ ಅಂತಾಗಲೇ ಹೇಳಿದೆ. ಸಂದೇಶವನ್ನು ಕೇಳಿದೆ. 200 ವರ್ಷಗಳಿಂದ ನಮ್ಮ ಜೊತೆಗೆ ಬಾಳ್ತಿರುವಂತಹ ಅತ್ಯಂತ ಹಿರಿಯ ಹಳೆಯ ಪ್ರಾಣಿ ಯಾವುದು ಗೊತ್ತಾ ಅಂತ ಬಹಳಷ್ಟು ಜನ ಸಂದೇಶವನ್ನು ಆಮೆ ಅಂತ ಕಳಿಸಿದ್ದೀರಿ. ಅದರಲ್ಲೂ ಆಮೆ ಹೌದು, ಆದರೆ ಯಾವ ಆಮೆ ಅನ್ನೋದು ಗೊತ್ತಿದೆಯಾ, ಯಾವ ಟಾಟಾಯ್ಸಿದು ಅನ್ನೋದು ನಿಮಗೆ ಗೊತ್ತಿದ್ರೆ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408901013. ಎನ್ ಆರ್ ಪ್ರಸಾದ್ ಅವರು ರಾಜನಗರದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇದು ಬಹುಶಃ ಸೆಷಲ್ಸ್ ಟಾಟಾಯ್ಸ್ ಇರಬಹುದಾ ಅಂತ. ಹೌದು, ಸೆಷಲ್ಸ್ನ ಜೈಂಟ್ ಟಾಟಾಯ್ಸ್ಗಳು ಸರಿಸುಮಾರು 800 ರಿಂದ 250 ವರ್ಷ ಬದುಕುವಂತಹ ಇತಿಹಾಸ ಇದೆ. ಹಾಗಾಗಿ ನಿಮ್ಮ ಸಂದೇಶ ಸರಿಯಾಗಿದೆ. ಆದರೆ ಹೀಗೆ ಅತ್ಯಂತ ಹಳೆಯ ಸೆಷಲ್ಸ್ನ ಆಮೆ ಯಾವುದು ಅಂತ ನಿಮಗೆ ಗೊತ್ತಾ? ಆತನಿಗೊಂದು ಹೆಸರು ಕೂಡ ಇದೆ. ಆ ಹೆಸರೇನು ಅನ್ನೋದು ನಿಮಗೆ ಗೊತ್ತಾಗುತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9408901013. ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಕನ್ನಡ ಕಾಮನಬಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನಾವು ಮಾತಾಡ್ತಿದ್ದೀವಲ್ಲ, ಈ ಆಮೆ ಹುಟ್ಟಿರೋದು ಜನಿಸಿದ್ದು ಸರಿಸುಮಾರು 1832 ಅಂತ ಹೇಳಿದ್ರೆ 194 ವರ್ಷಗಳಾಗುತ್ತೆ. ಅಬ್ಬಾ, 2 ಶತಮಾನಗಳಷ್ಟು ವಯಸ್ಸಾಗಿರುವಂತಹ ವೃದ್ಧ, ಈ ನೆಲದ ಮೇಲೆ ಜೀವಂತವಿರುವಂತಹ ವಿಶ್ವದ ಅತ್ಯಂತ ಹಿರಿಯ ಜೀವಿ ಅಂತಲೇ ಈ ಒಂದು ಆಮೆ ಸೆಷಲ್ಸ್ನ ಜೈಂಟ್ ಟಾರ್ಟಾಯ್ಸ್ ಹೆಸರುವಾಸಿ. ಯಾವ ಆಮೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಬರಲಿ, ನಿಮ್ಮ ಸಂದೇಶಗಳು, ಈತನ ಕಥೆಯನ್ನು ನಿಮ್ಗೆ ಹೇಳ್ತೀನಿ. ಕೇಳ್ತಾನೆ ಯೂಟ್ಯೂಬ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೂಡಿ ಬರ್ತಾ ಇದೆ ಮಾತಾಡುತ್ತಾರ್ಯಾ. ಅಂಬಿ ನಿಂಗ್ ವಯಸ್ಸಾಯ್ತು ಚಿತ್ರದಿಂದ ಈ ಗೀತೆ ಇದೀಗ ನಾನ್ ಸ್ಟಾಪ್ ಸಂಜೆಯಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕ್ ರೀ ಮ್ಯಾಜಿಕಲಿ ಯಾರ್ಸ್. ಇನ್ನ ಪ್ರಸಾದ್ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಂಬರ್ನಿಂಗ್ 883 ಸರಿಯಾದ ಉತ್ತರ. ಜಯಕುಮಾರ್ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮಾತಾಡ್ತಾ ಇದ್ವಿ ಸೆಷಲ್ಸ್ನ ಜೈಂಟ್ ಟಾರ್ಟಾಯಿಸ್ಗಳ ಬಗ್ಗೆ. 200 ವರ್ಷಗಳಿಗೂ ಹೆಚ್ಚು ಬದುಕುವಂತಹ ಈ ಆಮೆಗಳಲ್ಲಿ ಅತ್ಯಂತ ಹಿರಿಯ ಆಮೆ ಯಾವುದು ಗೊತ್ತಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದೆ. ಜಾನಥನ್ ಅನ್ನೋದು ಈ ಒಂದು ಆಮೆಯ ಹೆಸರು. ಹೌದು, ನಮ್ಮ ಕತೆ ಇವತ್ತು ಈ ಆಮೆಯ ಸುತ್ತಮುತ್ತಾನೇ ಇರುತ್ತೆ. 1832 ಜನನವಾಗಿರಬಹುದು ಅಂತ ಅಂದಾಜು ಮಾಡಲಾಗುತ್ತೆ, ಊಹಿಸಲಾಗುತ್ತೆ. ಯಾಕಪ್ಪ ಅಂದಾಜು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈ ಒಂದು ಆಮೆಯನ್ನು ಸೆಷಲ್ಸ್ ಅನ್ನುವಂತಹ ಈ ಒಂದು ದ್ವೀಪ, ಮಾರಿಷಿಯಸ್ನ ಸುತ್ತಮುತ್ತ ಇರುವಂತಹ ದ್ವೀಪದಲ್ಲಿ ಕಾಣಸಿಗುವಂತಹ ಆಮೆಗಳ ಪ್ರಭೇದ ಇದು. ಹೀಗೆ ಇಲ್ಲಿ ಕಾಣಸಿಗುವಂತಹ ಆಮೆಗಳ ಪ್ರಭೇದದಲ್ಲಿ ಈ ಜನತನ್ ಅನ್ನುವಂತಹ ಈ ಒಂದು ಆಮೆಯನ್ನು ಅಲ್ಲಿಂದ ಅಂದಿನ ಬ್ರಿಟಿಷ್ ಕಾಲೋನಿಯಾಗಿದ್ದಂತಹ ಮತ್ತೊಂದು ಜಾಗಕ್ಕೆ, ಸೈಂಟ್ ಹೆಲೆನಾ ಅನ್ನುವಂತಹ ಒಂದು ದ್ವೀಪಕ್ಕೆ ಕರೆತರಲಾಗುತ್ತೆ. ಸೈಂಟ್ ಹೆಲೆನಾಕ್ಕೆ ಇವನನ್ನು ಕರ್ಕೊಂಡು ಬಂದಿದ್ದು 1882 ಈ ಆಮೆ ಫುಲ್ಲಿ ಗ್ರೋನ್ ಆಗಿತ್ತು, ಅಂದರೆ ಅತ್ಯಂತ ಬೆಳೆದಿತ್ತು, ದೊಡ್ಡವನಾಗಿತ್ತ. ಹಾಗಾಗಿ ಇದು ಬಹುಶಃ 50 ಹಿಂದಿನ ಆಮೆ ಇರಬಹುದು, 50 ಹಿಂದೆ ಹುಟ್ಟಿರುವಂತಹ ಆಮೆ ಇರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗುತ್ತೆ. ಹಾಗಾಗಿ ಈತನ ಹುಟ್ಟಿದ ಇಸುವಿ ಅಥವಾ ಹುಟ್ಟಿದ ವರ್ಷವನ್ನು 1832 ಆಸುಪಾಸು ಅಂತ ಹೇಳಿ ನಾವು ಇಟ್ಕೊಳ್ಬಹುದು. ಹೇಗೆ ಇಟ್ಕೊಂಡ್ರು, 1882 ಸಿಕ್ಕಿದ್ದು, 1832 ಬಹುಶಃ ಅಥವಾ ಅಲ್ಲಿ ಆಸುಪಾಸಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ 193-94 ವರ್ಷ ಆಗತ್ತೀ ಆಮೆಗೆ. ಇದು ಓಡಾಡುವಂತಹ, ನಡೆದಾಡುವಂತಹ ಅತ್ಯಂತ ಹಳೆಯ ಜೀವಿ, ಭೂಮಿಯ ಮೇಲೆ ತಿರುಗಾಡ್ತಿರುವಂತಹ ಜೀವಿ. ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ಅಲ್ಲಿಗೆ ಬಂದ ನಂತರ, ಈತ ಹುಟ್ಟಿದ ನಂತರ ಪ್ರಪಂಚದಲ್ಲಿ ಏನೇನೆಲ್ಲ ಆಗಿದೆಯಪ್ಪ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಒಮ್ಮೆ ಆಶ್ಚರ್ಯವಾಗದಂತೂ ನಿಜಾನೇ. ನಾವು ಮಾತಾಡ್ತಿರುವಂತಹ ಇಸ್ವಿ 1882 ಅಂತ ಹೇಳಿದ್ರೆ ಇನ್ನೂ ಐಫಿಲ್ ಟವರ್ ಇರಲಿಲ್ಲ, ಮತ್ತೊಂದು ಕಡೆ ನೋಡೋದಾದರೆ ಟೆಲಿಫೋನ್ಗಳು ಅನ್ನುವಂತಹ ಕಾನ್ಸೆಪ್ಟ್ ಇರಲಿಲ್ಲ, ಯಾವುದೇ ರೀತಿಯ ಮೂನ್ ಲ್ಯಾಂಡಿಂಗ್ ಇನ್ನೂ ಆಗಿರಲಿಲ್ಲ, ಮನುಷ್ಯ ಇನ್ನೂ ಚಂದ್ರನನ್ನು ತಲುಪಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಫೋನ್ಗಳಿರಲಿಲ್ಲ. ಒಂದು ರೀತಿಯಲ್ಲಿ ಜೀವನ ಯಾವ ರೀತಿ ಇತ್ತು 200 ಹಿಂದೆ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ದಂಗಾಗ್ತೀವಿ. ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಜೊತೆಗೆ ವಾಸವಿರುವಂತಹ ಈ ಆಮೆಯ ಹೆಸರು ಜನತನ್. ಇನ್ನಷ್ಟು ಮಾತನಾಡೋಣ, ಕೇಳ್ತಾನೆ ರೀಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇದು ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ.

ಮ್ಯೂಸಿಕಲಿ ಯಾಸಿದು ಕನ್ನಡ ಕಾವನಬಿಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊನಾಥನ್ ಈ ಆಮೆಯ ಬಗ್ಗೆ ಮಾತಾಡ್ತಾ ಇದ್ವಿ. 1832 ಜನನವಾಗಿರಬಹುದು ಅಂತ ಅಂದಾಜು ಮಾಡಲಾಗುತ್ತೆ. 1930 ಈ ಒಂದು ಆಮೆಗೆ ಜೊನಾಥನ್ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದು ಅಲ್ಲಿನ ಅಂದಿನ ಗವರ್ನರ್ ಆಗಿದ್ದಂತಹ ಸರ್ ಸ್ಪೆನ್ಸರ್ ಡೇವಿಸ್ರವರು. ಅಲ್ಲಿಂದ ಇಲ್ಲಿಯವರೆಗೂ 31 ಬೇರೆ ಬೇರೆ ಗವರ್ನರ್ಗಳನ್ನು ಸೇಂಟ್ ಹೆಲಿನಾ ಅನ್ನುವಂತಹ ಈ ಒಂದು ದ್ವೀಪದಲ್ಲಿ ಈ ಆಮೆ ನೋಡಿದೆ. ಈ ಆಮೆ ಇರೋದು ಕೂಡ ಈ ಗವರ್ನರ್ನ ಮನೆಯಲ್ಲೇ. ಈ ಗವರ್ನರ್ನ ಮನೆಯ ಸುತ್ತ ಇರುವಂತಹ ಕಾಡು ಪ್ರದೇಶದಲ್ಲಿ ಅವನಿಗಾಗೆ ಮಾಡಿರುವಂತಹ ಒಂದು ಎನ್ಕ್ಲೋಜರ್ನ ಒಳಗಡೆ ಈತ ಇರ್ತಾನೆ. 2015 ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು, ತದನಂತರ ಅವನನ್ನು ಸುಧಾರಿಸಲಾಯಿತು. ಅತ್ಯಂತ ಹಳೆಯ ವ್ಯಕ್ತಿಯಾಗಿರೋದ್ರಿಂದ ಈತನ ಕಣ್ಣಲ್ಲಿ ಪೊರೆ ಕೂಡ ಬಂದಿದೆಯಂತೆ, ಹಾಗಾಗಿ ಅಷ್ಟು ಸರಿಯಾಗಿ ಕಾಣೋದಿಲ್ಲ. ಹಾಗೆ ಉಸಿರಾಟದ ತೊಂದರೆಯೂ ಸ್ವಲ್ಪ ಇದೆಯಂತೆ. ಇತ್ತೀಚೆಗೆ 190 ಅಂದಮೇಲೆ ಇರಲೇಬೇಕಲ್ವ. ಆತನ 1882 ಅಂದರೆ ಅಲ್ಲಿಂದ ಫೆಬ್ರವರಿ 2022 ಬರೋ ವೇಳೆಗೆ ಈತನಿಗೆ 190 ಹುಟ್ಟಿದ ಹಬ್ಬ. ಆ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸೋದಕ್ಕಾಗಿ ಈತನ ಹುಟ್ಟುಹಬ್ಬವನ್ನು 4 ಡಿಸೆಂಬರ್ ಅಂತ ಹೇಳಿ ನಾಮಕರಣ ಮಾಡಲಾಯಿತು. 4 ಡಿಸೆಂಬರಿಗೆ ಈತನ ಹುಟ್ಟಿದಬ್ಬನ್ನು, ಈತನ ಬರ್ತ್ಡೇಯನ್ನು ಆಚರಿಸಲಾಗುತ್ತೆ ಅನ್ನೋದು ಮತ್ತೊಂದು ವಿಶೇಷ. ಆದರೆ 2022 ಅತ್ಯಂತ ಹಿರಿಯ ಹೀಗೆ ಸಿಶೆಲ್ಸ್ನ ಆಮೆ ಅಂತ ಹೆಸರು ಮಾಡಿದಂಥದ್ದು 1966 ತೀರ್ಕೊಂಡಂತಹ ಟ್ವಾಯ್ ಮಲಿಯಾ ಅನ್ನುವಂತಹ ಆಮೆ. ಅದರ ಜೊತೆಗೆ ಮತ್ತೊಂದು ಆಮೆ ಕೂಡ ಇದೆ. ಇದು ನಮ್ಮದೇ ಕೋಲ್ಕತ್ತಾದಲ್ಲಿರುವಂತಹ ಅಲಿಪೋರ್ ಅನ್ನುವಂತಹ ಝೂನಲ್ಲಿ ಇದ್ದಂತಹ ಆಮೆ. ಈ ಒಂದು ಆಮೆ ಸರಿಸುಮಾರು 255 ಬದುಕಿದೆ ಅಂತ ಹೇಳಲಾಗುತ್ತೆ. 2006 ತೀರ್ಕೊಂಡಂತಹ ಈ ಒಂದು ಸಿಶೆಲ್ಸ್ನ ಆಮೆಯ ಹೆಸರು ಅದ್ವೈತ ಅಂತ ಹೇಳಿ. ಅದ್ವೈತ ಅನ್ನುವಂತಹ ಈ ಆಮೆ 255 ಬದುಕಿರುವಂತಹ ಆಮೆ ಅಂತ ಹೇಳಲಾಗುತ್ತೆ. ಆದರೆ ಇದಕ್ಕೆ ಸರಿಯಾದ ಪುರಾವೆ ಇಲ್ಲದಿರುವಂತಹ ಕಾರಣ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರಕಾರ ಅತ್ಯಂತ ಹಿರಿಯ ಆಮೆ ಅಂದರೆ ಅದು ಇವತ್ತಿನ ಮಟ್ಟಿಗೆ ಜೊನಾಥನ್ ಅಂತ ಹೇಳಿ ಕರಿಬೇಕಾಗುತ್ತೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ, 2 ಈ ಹೊತ್ತು ನಿಮ್ಮೆಲ್ಲರಿಗಾಗಿ ನಾನ್ ಸ್ಟಾಪ್ ಸಂಜೆಯಲ್ಲಿ ಮೂಡಿ ಬರ್ತಾ ಇದೆ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಏತಕ್ಕೆ ಬೊಗಸೆ ತುಂಬ ಆಸೆ ನೀಡುವೆ.

ನೀವು ಕೇಳ್ತಾ ಇದ್ರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 5:55 ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಅದ್ಭುತವಾಗಿದೆ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾಗರತ್ನರವರು. ಶಾಂತಾಚಾರ್ಯವರು ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅದ್ಭುತವಾದ ಹಾಡುಗಳು, ಹಾಡುಗಳಿಗಾಗಿ ಶುಭಾಶಯಗಳು ಅಂತ ಹೇಳಿ ಶ್ರೀಧರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಬಂದಿದೆ ನಂಬರ್ ನಿಂಗ್ 1190 ಇಂದ. ಹಾಗೆ ಜಯಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ರು, ಗಣೇಶ್ ಸಾಗರದಿಂದ ಸಂದೇಶ ಬಂದಿತ್ತು ನಂಬರ್ ನಿಂಗ್ 2883 ಇಂದ ಸರಿಯಾದ ಉತ್ತರ. ಹಾಗೆ ಸಂದೇಶ ಬಂದಿತ್ತು ಎನ್ ಆರ್ ಪ್ರಸಾದ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಬಸವರಾಜರವರಿಂದ ಸಂದೇಶ, ದೋಳ್ ತಾಲೂಕಿನಿಂದ ವಿಠಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ಅವರಿಂದ ಸಂದೇಶ, ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಸಂಜೆಯ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡೇರಿ, ಕೇಳ್ತೇನೆರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಭೇಟಿಯಾಗ್ತೀನಿ ಸಂಜೆ 6:50 ಕೇಳ್ತಾನೇರಿ ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಸಣ್ಣ ತೆರೆಯ ಧಾರಾವಾಹಿ ನೆನಪು, ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
4: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ಅಲ್ಲ ಅಲ್ಲ. ಹಿಂಗಾಗಿ ನನಗೆ ಏನಾದರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವರಿಗೆ ಹೃದಯ ಆಘಾತ ಆಗ್ಬೋದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದ್ರಂತ ಅಂತ ಒಂದು ಗಾದಿ ಮಾತು ಐತಲ್ಲ. ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದ್ರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನ ಸೇರಿ ಸ್ವಲ್ಪ ನನ್ನ ಪರವಾಗಿ ಆಯ್ತು. ಸ್ನೇಹ ವಲಯ ಬಹಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡತಕ್ಕಂತ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡತಕ್ಕಂತ ಜನ ನನಗೆ ಬಹಳ ಜನ ಆತಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಬಹಳ ಜನ ಹಾಂಟ್ ಮಾಡ್ತೈತಿ. ಲಯ ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತದೆ. ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್. ಅಕ್ಕಮಹಾದೇವಿ ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳಕ್ಕೆ. ಚನ್ನಮಲ್ಲಿಕಾರ್ಜುನ್ಗೆ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಯಾವುದೋ ಒಂದು ಕಾರ್ಯಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು, ಅದನ್ನ

0: ಕವಿಗಳು ಅಂತ ಬೇಕಾಶನ ಇದ್ದೇ ಇರ್ತಾರೆ. ಹೌದಾ? ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನನ್ನ ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆ ಒಳಗನ ಮಾಡಿದ್ದು, ಕಾವ್ಯ ನಾಟಕ ಅದು ಇದು ನೋಡ. ನನಗನಿಸ್ತು ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹೀಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗು ನಾನು ಯಾಕೆ ಬರೀಬಾರ್ದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕನ ಹೆಚ್ಚು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸಮಯ 6:19 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಯಾಂ ಜಾಪಾನ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರ ಸ್ತರೀಯಾಂ ಮಂತ್ರಣಾಂ ವಿಹಿತವಾನ್. ಉಭಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ, ಊರ್ಜಾ ಸುರಕ್ಷಾ, ಔಷಧ, ಕೃತ್ರಿಮ ಬುದ್ಧಿಮತ್ತಾದಿಷು ಕ್ಷೇತ್ರೇಷು ಅನೇಕೆ ಸಂಧಯಃ ಹಸ್ತಾಕ್ಷರಿತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಭಾರತ ಜಾಪಾನಯೋಃ ಪಾರಸ್ಪರಿಕ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸಮುತ್ತೀರ್ಣ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದಂ ವಿರುದ್ಧ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವಃ ಸಮರ್ಥಿತಃ. ಜಮ್ಮುಕಾಶ್ಮೀರಸ್ಯ ಭಗವತಿ ನಗರ ಆಧಾರ ಶಿಬಿರಾತ್ ತೀರ್ಥಯಾತ್ರಿಣಾಂ ಪ್ರಥಮಸ್ಯ ದಲಸ್ಯ ಪ್ರಸ್ಥಾನೇನ ಸಹ ಶ್ರೀ ಅಮರನಾಥ ಯಾತ್ರಾ ವಿಧಿವತ್ ಸಮಾರಬ್ಧ. ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲ ಅದ್ಯ ಸಮಗ್ರ ದಿಲ್ಲಿ ಕ್ಷೇತ್ರ ಸಂಪ್ರಾಪ್ತ ತಥಾ ಚ ಅಯಂ ಉತ್ತರ ಪಶ್ಚಿಮ ರಾಜ್ಯಾನಾಂ ಕೇಷುಚಿತ್ ಭಾಗೇಷು ಅಪಿ ಅಗ್ರೇ ಸರತಿ. ಅಪಿ ಚ ಫಿಫಾ ವಿಶ್ವಚಷಕೆ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶೇನ 2000 ಪರಂ ಪ್ರಥಮ ನಾಕೌಟ್ ಸ್ತರೀಯ ವಿಜಯ ಸಮಂಕಿತ. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತೇನ ಜಾಪಾನೇನ ಚಾದ್ಯ ಆರ್ಥಿಕ ಊರ್ಜಾ ಸುರಕ್ಷಾ ಔಷಧ ರಕ್ಷಾ ಕೃತ್ರಿಮ ಬುದ್ಧಿಮತ್ತಾದಿಷು ವಿಭಿನ್ನ ಕ್ಷೇತ್ರೇಷು ಅನೇಕೆ ಪ್ರಮುಖ ಸಂಧಯಃ ಪರಸ್ಪರಂ ವಿನಿಮಯೀಕೃತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ನವದಿಲ್ಯಾಂ ಸ್ವಸ್ಯ ಜಾಪಾನ ಸಮಕಕ್ಷಯಾ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರ ಸ್ತರೀಯಾಂ ವಾರ್ತಾಂ ಸಾಧಿತವಾನ್. ದ್ವಿಪಕ್ಷೀಯ ವಾರ್ತಾನಂತರಂ ಸಂಯುಕ್ತಂ ಸಂವಾದದಾತೃ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಪ್ರಾವೋಚತ್ ಯತ್ ವರ್ತಮಾನ ಸಮಯೆ ಪಾರಸ್ಪರಿಕ ವಿಶ್ವಾಸಃ ಸಂಪತ್ತಿಃ ವರ್ತತೆ ಸಹೈವ ಭಾರತ ಜಾಪಾನ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸೋತ್ತೀರ್ಣ. ತೇನ ರೇಖಾಂಕಿತಂ ಯತ್ ಉಭಾವಪಿ ದೇಶೌ ವಿಶ್ವಸ್ಯ ವಿಶಾಲ ಅರ್ಥವ್ಯವಸ್ಥಾಸು ಅನ್ಯತಮೌ ಸ್ತಃ.
2: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की है. इनसे हम मिलकर पूरे क्षेत्र में शांति स्थिरता और प्रगति का मार्ग प्रशस्त करेंगे.
1: ಪ್ರಧಾನಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಉಭಾವಪಿ ದೇಶೌ ಆರ್ಥಿಕ ಸುರಕ್ಷಾಯಾಃ ಊರ್ಜಾ ಸುರಕ್ಷಾಯಾಃ ಚ ಮಹತ್ವಂ ಸಮ್ಯಕ್ ಜಾನೀತಃ. ತೇನ ಪ್ರೋಕ್ತಂ ಯತ್ ಪ್ರಾವಿಧಿಕ ಸಹಭಾಗಿತಾ ಭಾರತ ಜಾಪಾನ ಸಹಯೋಗಸ್ಯ ಮಹತ್ವಪೂರ್ಣಃ ಆಧಾರಸ್ತಂಭಃ ಭವಿಷ್ಯತಿ. ಏತಮೇವ ಸಂಕಲ್ಪಂ ಸಫಲೀಕರ್ತುಂ ದ್ವಾಭ್ಯಾಮಪಿ ದೇಶಾಭ್ಯಾಂ ಕೃತ್ರಿಮ ಬುದ್ಧಿಮತ್ತಾಯಾಃ ಕ್ಷೇತ್ರೆ ಏಕಂ ಸಂಯುಕ್ತ ವಕ್ತವ್ಯಂ ಪ್ರಕಾಶಿತಂ.
2: टेक्नोलॉजी पार्टनरशिप हमारे सहयोग का सबसे मजबूत स्तंभ बनेगी. इसी विजन को साकार करने के लिए आज एआई के क्षेत्र में हमने ज्वाइंट स्टेटमेंट भी जारी किया है. भारतीय एआई इकोसिस्टम के कई प्रमुख संस्थानों में भी आज अपने जापानीज पार्टनर के साथ एग्रीमेंट किए हैं. जापान की प्रिसीजन टेक्नोलॉजी और भारत की सॉफ्टवेयर क्षमता, इसका संगम वैश्विक एआई विकास को नई ಗತಿ ಔರ್ ಶಕ್ತಿ ದೇಗಾ.
1: ಪ್ರಧಾನಮಂತ್ರಿಣಾ ವಿಶೇಷೇಣ ಘೋಷಿತಂ ಯತ್ ಅದ್ಯ ಭಾರತ ಜಾಪಾನಯೋಃ ಮಧ್ಯೆ ಪ್ರಥಮ ಸಹ ವಿಕಾಸ ಪರಿಯೋಜನಾಯೈ ಸಂಧಿಪತ್ರೆ ಹಸ್ತಾಕ್ಷರಂ ಸಂಜಾತಂ.
2: डिफेंस के क्षेत्र में आज हमने भारत और जापान के पहले को डेवलपमेंट प्रोजेक्ट पर एग्रीमेंट किया है. नेवल रेडियो एंटेना यूनिकॉर्न का यह प्रोजेक्ट हमारी डिफेंस टेक्नोलॉजी पार्टनरशिप में एक नया अध्याय खोलेगा. अब हम ऐसी डिफेंस टेक्नोलॉजीज को साथ मिलकर विकसित करेंगे जो रीजनल पीस, मैरिटाइम सिक्योरिटी और रूल बेस्ड ऑर्डर को मजबूत करेगी.
1: जापान

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರಾ.

ನಾವು ಕನಸನ್ನು ಕಾಣ್ತೀವಿ. ಕನಸು ಅನ್ನೋದು ಮುಂದೊಂದಿನ ನನಸಾಗಬಹುದು. ನನಸಾದ ಕನಸು ನಾಳೆಗೆ ನೆನ್ನೆಯಾಗ್ಬಿಡುತ್ತೆ. ನಿಜ ಏನು ಅಂದ್ರೆ, ಇವತ್ತು ನಾವೇನ್ ಬದುಕ್ತಾ ಇದ್ದೀವಿ ಅದು ಮಾತ್ರನೇ ನಿಜ. ಆದ್ರೆ ಇಷ್ಟರ ಮಧ್ಯದಲ್ಲಿ ಪ್ರೀತಿಸಿದವರು ಪ್ರೀತಿಯಿಂದ ಇರೋದರ ಬದಲು ಬಿಟ್ಟು ದೂರ ಹೋದ್ರೆ ಅದು ಬರೀ ಪ್ರೀತಿಯ ನೆನಪುಗಳು. ನೆನಪಿನ ಹಾದಿಯಲ್ಲಿ ಮನಸ್ಸಿನ ಮಾತುಗಳು ಎಷ್ಟೋ ಇರುತ್ತೆ. ಪ್ರೀತಿಸಿದವ್ರಿಗೆ ಪ್ರೀತಿನ ಹೇಳ್ಕೊಳ್ಳಾರ್ದೆ, ಪ್ರೀತಿ ಸಿಗಲಾರ್ದೆ ಕೊರಗಿದ ಹೃದಯಗಳು ಎಷ್ಟೋ ಇರುತ್ತೆ. ಎಷ್ಟೋ ಜನಕ್ಕೆ ಇಂತಹ ಸಂದರ್ಭಗಳಲ್ಲಿ ಪ್ರೀತಿ ಕನಸಾಗಿ, ಆ ಕನಸಿನ ಜೊತೆಲಿ ಪ್ರೀತಿನೂ ಸತ್ತೋಗ್ಬಿಡುತ್ತೆ. ಪ್ರೀತಿಸಿದವರು ಬರೀ ನೆನಪಲ್ಲಿ ಮಾತ್ರ ಉಳಿಯಲ್ಲ, ಎಷ್ಟೊಂದು ನೆನಪುಗಳಿಗೆ ಒಡೆಯ ಒಡತಿಯಾಗಿರ್ತಾರೆ.

ಪ್ರೀತಿಯ ಭಾವನೆಗಳ ಭಾವಗಳ ಬಣ್ಣದಲ್ಲಿ ಬದುಕನ್ನ ಕಟ್ಟಿ ಕಟ್ಟಿದ ಬದುಕಲ್ಲಿ ಜೊತೆ ಇರ್ತೀವಿ ಅಂತ ಹೇಳಿ ಪ್ರೀತಿಯ ಮಧುರ ನೆನಪುಗಳನ್ನ ಕೊಟ್ಟವರು ಎಷ್ಟೋ ಜನ. ಈ ಪ್ರೀತಿ ಅನ್ನೋ ನೆನಪಿನ ಪಯಣ ಮುಗಿಯದ್ದು. ಪ್ರೀತಿಸಿದವರು ಮತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಕಾಡ್ತಾನೆ ಇರ್ತಾರೆ.

0: ಮುಗಿಯದೇ ಇರುವಂತದ್ದು. ಅದೇ ಪ್ರೀತಿಯ ನೆನಪುಗಳ ಜೊತೆ ಜೊತೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು 101.3.
1: ಸಮಯ ಆಗಿದೆ 6:39:52. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ. ನಿಮ್ಮೆಲ್ಲರಿಗಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುಚ್ಛಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣಗಳು ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20% ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಮುಂದಿನ ದಿನ ಮಳೆನ ಗಮನದಲ್ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಅಡ್ಡಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. May 22 ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ, 6:51. ಈ ಹೊತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾರೆ ಆರ್ ಜೆ ಪ್ರವೀಣ್ ಜೋಶಿ. ಮಾಡುವಂತಹ ಸಮಯ ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ ಸಂಜೆ. ಈ ಹೊತ್ತು ಅದ್ಭುತವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಹಾಗೆ ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ. ಜನ್ಮದಿನದ ಶುಭಾಶಯಗಳನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ತಿಳಿಸ್ತಾ, ಹಾಗೆ ಅವರ ಅಭಿನಯದ ಚಿತ್ರದ ಹಾಡುಗಳೊಂದಿಗೆ ಈ ಹೊತ್ತು ಸಾಗೋಣ. ಇದು ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಿಮ್ಮಿಷ್ಟದ ಚಿತ್ರ, ಆ ಚಿತ್ರದ ಯಾವ ಹಾಡು ನಿಮಗಾಗಿ ಬೇಕು, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480909013. ನಾಯಕ ನಟನಾಗಿ ಅಭಿನಯಿಸಿದಂತಹ ಮೊದಲನೇ ಚಿತ್ರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಯಾವ ಚಿತ್ರ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಬಹುಶಃ ಸಾಕಷ್ಟು ಉತ್ತರಗಳು ನನ್ನ ಬಳಿ ಹರಿದು ಓಡಿ ಓಡಿ ಓಡಿ ಬರೋದಂತೂ ಖಂಡಿತ ಗ್ಯಾರಂಟಿ. ಯಾಕಂದರೆ ಒಂದು ರೀತಿಯಲ್ಲಿ ಅವರ ಚಿತ್ರ ಪಯಣನೇ ಹಾಗೆ. ಮುಂಗಾರು ಮಳೆ ಅಷ್ಟೆಲ್ಲ ಯಶಸ್ಸನ್ನು ಪಡೆದರು, ಅದಕ್ಕಿಂತ ಮುಂಚೆ ಬಂದಂತಹ ಚಿತ್ರ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕನಾಗಿ ನಟಿಸಿದಂತಹ ಚಿತ್ರ ಚಲ್ಲಾಟ. ಚಲ್ಲಾಟ ಚಿತ್ರದ ಗೀತೆಯೊಂದಿಗೆ ಶುರು ಮಾಡೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬ್ಲೂ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ವಿ. ಅವರ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ವಿ. ಮುಂದೆ ಇನ್ನೀಗ ಮೂಡಿ ಬರ್ತಾ ಇದೆ ಅವರದೇ ಚಿತ್ರ ಹುಡುಗಾಟದಿಂದ ಸ್ಟೈಲೋ ಸ್ಟೈಲೋ ಹಾಡು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ನಂಬರ್ನಿಂಗ್ 9073 5 ಸಂದೇಶ ಸೂಪರ್ ಹಾಡು ಅಂತ ಹೇಳಿ ಸುರೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಿಮ್ಮಿಷ್ಟದ ಚಿತ್ರ ಹಾಗೆ ಆ ಗೀತೆಯನ್ನು ಕಳಿಸ್ಕೊಡಿ ನಿಮ್ಮೆಲ್ಲರಿಗಾಗಿ. ಆ ಗೀತೆಯನ್ನು ಇದೀಗ ಪ್ರಸಾರ ಮಾಡಲಾಗುತ್ತೆ. ಕೇಳ್ತಾ ರೀ ಚೂನ್ ಮಾಡಿರಿ. ಇದು ಕನ್ನಡ ಕಾಮನ್ ಬ್ಲೂ ಎಫ್ ಎಂ ರೈನ್ಬೋ. ನಂಬರ್ ಸಂಖ್ಯೆ 94 8 0 9 0 1 0 1 3. ಇದು ಕನ್ನಡ ಕಾಮನ ಬ್ಲೂ.

ಇದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ ಗೋಲ್ಡನ್ ಸ್ಟಾರ್. ಗಣೇಶರ ಜನ್ಮದಿನದ ಸಂದೇಶಗಳು ಬಹಳಷ್ಟು ಬಂದಿದೆ. ಗೋಪಾಲ್ ರಾವ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹಾಗೆ ಸಂದೇಶವನ್ನು ಅನಿಲ್ ರವರು ಕೂಡ ಕಳಿಸ್ತಾ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಬಂದಿದೆ ನವರ್ನಿಂಗ್ 404 ಧನ್ಯವಾದಗಳು. ಸುರೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅದ್ಭುತವಾದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ರೀಡಿಂಗ್ 459 ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಇನ್ನಷ್ಟು ಅದ್ಭುತವಾದ ಗೀತೆಗಳು ಇದೀಗ ಮೂಡಿಬರ್ತಾ ಇದೆ. ಬಾನದಾರಿಯಲ್ಲಿ ಚಿತ್ರದಿಂದ ಸೌನ್ ನಿಗಮರವರ ಧ್ವನಿಯಲ್ಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದಲ್ಲಿ ಮೂಡಿಬಂದಂತಹ ಚಿತ್ರದಿಂದ ಮುಂದಿನ ಗೀತೆ ನಿನ್ನನ್ನು ನೋಡಿದ ನಂತರ ಜೀವಕ್ಕೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಗ್ಯಾಸ್. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅದ್ಭುತ ಚಿತ್ರಗಳ ಸೂಪರ್ ಹಿಟ್ ಹಾಡುಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮೂಡಿಬಂತು ಮಾಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಸೂಪರ್ ಹಿಟ್ ಗೀತೆ ಇನ್ನೀಗ ಮುಂದೆ ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಇರಲಾರೆ ಚಲುವೆ ಅದ್ಭುತವಾಗಿ ಯಶಸ್ಸನ್ನು ಕಂಡಂತಹ ಚಲನ ಚಿತ್ತಾರ ಚಿತ್ರದ ಗೀತೆ ಇದು. ಶ್ರೇಯಾ ಘೋಷಾಲ್ ಅವರು ಕೂಡ ಹಾಡಿಗೆ ದನಿಯಾಗಿದ್ದಾರೆ. ಎಸ್ ನಾರಾಯಣರವರ ಸಾಹಿತ್ಯ ಇದೆ. ಮನೋಮೂರ್ತಿರವರ ಸಂಗೀತ ಸಂಯೋಜನೆ ಈ ಗೀತೆ ಇದೀಗ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ.

ಗಾಳಿಪಟ ಅಚ್ಯುತದ ಗೀತೆ ನಿಮಗಾಗಿ ಮೂಡಿ ಬಂತು. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಗಣೇಶ್ ಅವರ ಅದ್ಭುತ ಚಿತ್ರಗಳ ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಏನೀಗ ಮೂಡಿ ಬರ್ತಾ ಇದೆ ಮುಂಗಾರು ಮಳೆ ಇಟ್ಟು ಚಿತ್ರದಿಂದ ಸರಿಯಾಗಿ ನೆನಪಿದೆ ನನಗೆ ಅರ್ಮಾನ್ ಮಲಿಕ್ರವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶೋಭಾರಾಣಿ, ಹನುಮಂತೇಗೌಡರವರು, ಕಿಶನ್ ರೋಷನ್ ರವರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಅವರಿಂದ ಸಂದೇಶ, ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇದೀಗ ಮುಂದುವರಿಯೋಣ. ಮೂಡಿ ಬರ್ತಾ ಇದೆ ಅರ್ಮಾನ್ ಮಲಿಕ್ರವರ ಧ್ವನಿಯಲ್ಲಿ ಸರಿಯಾಗಿ ನೆನಪಿದೆ ನನಗೆ.

ಹೇಳಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ಧಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ಧಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ 5.58% ಮತ್ತು ಡೀಸೆಲ್ ಬೆಲೆ

0: 2.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ VBG Ramji ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಒಲವಿನ ಮಾತುಗಳು, ಒಲವಿನ ಹಾಡುಗಳು, ಈ ಪ್ರೀತಿ ತುಂಬಿದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರ.

ಕಾಲ ಬದಲಾಗಿದೆ, ಚಿಂತನೆಗಳು ಬದಲಾಗಿವೆ, ಆದ್ರೂ ಕೆಲವು ಹಾಗೇನೆ ಉಳಿದ್ಬಿಟ್ಟಿದೆ. ಅಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಸಣ್ಣ ವಯಸ್ಸಲ್ಲೇ ದುರಾದೃಷ್ಟವಶತ್ ಗಂಡನನ್ನ ಕಳ್ಕೊಂಡ ಒಂದು ಹೆಣ್ಣಿನ ಜೀವನ ತುಂಬಾ ಕಷ್ಟಕರ. ಹೆಣ್ಣು ಜೀವನ ಪರ್ಯಂತ ನಿರ್ಜೀವ ಬದುಕನ್ನ ಸಾಗಿಸೋಕೆ ಬಿಡಬಾರದು. ಆಕೆಯ ಅಂತಃಶಕ್ತಿ ಸಾಮರ್ಥ್ಯಗಳ ಬಳಕೆ ಸಮಾಜಕ್ಕೆ ಸಿಗಬೇಕು ಅಂತಾದ್ರೆ ಸಮಾಜ ಆಕೆಯಲ್ಲಿ ಹೊಸ ಆಶಾಭಾವನೆಯನ್ನ ಮೂಡಿಸ್ಬೇಕು. ಇಷ್ಟೆಲ್ಲ ಮಾತಾಡೋದೇನೋ ಸುಲಭ, ಆದ್ರೆ ಹೇಗೆ? ಹೆಂಡತಿ ಅಕಸ್ಮಾತ್ ಸತ್ರೆ ಅವಳು ಶ್ರಾದ್ದ ಮುಗಿಯೋ ಮುಂಚೆನೆ ಗಂಡ ಇನ್ನೊಂದು ಮದ್ವೆಗೆ ಸಿದ್ಧನಾಗ್ತಾನೆ, ಅದನ್ನ ಎಲ್ಲರೂ ಒಪ್ತಾರೆ ಕೂಡ. ಆದ್ರೆ ಗಂಡ ಸತ್ರೆ ಹೆಂಡತಿ ಇನ್ನೊಂದು ವಿವಾಹದ ಚಿಂತೆ ಕೂಡ ಮಾಡೋಂಗಿಲ್ಲ, ಅದಕ್ಕೆ ಪರ್ಮಿಷನ್ ಕೂಡ ಸಿಗಲ್ಲ. ಅಲ್ಲೊಂದು ಇಲ್ಲೊಂದು ಅಂತ ಮದ್ವೆಗಳು ಆದ್ರೂ ಕೂಡ ಅದನ್ನ ಜಗಜ್ಜಾಹೀರ್ ಮಾಡಲ್ಲ. ಹೀಗೇಕೆ? ಇಲ್ಲಿ ಹೆಣ್ಣನ್ನ ತಾರತಮ್ಯ ದೃಷ್ಟಿಯಿಂದ ನೋಡ್ತಾ ಇಲ್ವಾ? ಗಂಡೊಬ್ಬನನ್ನ ವರಿಸಿ ಸಂಸಾರ ಮಾಡಿದ ಮೇಲೆ ಗಂಡ ತೀರ್ಕೊಂಡ್ರೆ ಅವನ ಹೆಂಡತಿ ಅಪವಿತ್ರಳು ಅಂತ ಭಾವಿಸೋದಾದ್ರೆ ಅದೇ ಸ್ಥಿತಿಯಲ್ಲಿನ ಗಂಡು ಹೇಗ್ ಪವಿತ್ರ ಅನ್ಸ್ಕೊಳ್ತಾನೆ ಹೇಳಿ?

ಒಂಟಿತನ ತುಂಬಾ ಕಷ್ಟ, ಅದರಿಂದ ಸಂಗಾತಿಯೊಬ್ರು ಬೇಕೇ ಬೇಕು. ಅದರಲ್ಲೂ ಒಂದು ಹೆಣ್ಣಿಗೆ ಸಂಗಾತಿಯ ಅವಶ್ಯಕತೆ ತುಂಬಾ ಇರುತ್ತೆ. ಈ ವಿಧವಾ ವಿವಾಹ ಅನ್ನೋದು ಶತಶತಮಾನಗಳಿಂದ ನಮ್ಮನ್ನ ಕಾಡ್ತಾ ಇರುವಂತಹ ಸಮಸ್ಯೆಯೇ ಸರಿ ಅಂತ ಹೇಳ್ಬಹುದು. ಹೆಣ್ಣು ಗಂಡಿನ ಮಧ್ಯ ತಾರತಮ್ಯ ಇರಬಾರದು, ಇಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಅನ್ನೋ ಸಾಕಷ್ಟು ಮಾತುಗಳನ್ನ ಕೇಳಿ, ಆದ್ರೆ ಇದು ಬರೀ ವೇದಿಕೆಯ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಆಚರಣೆಯಲ್ಲಿ ಬಾರದೆ ತುಂಬಾ ಸವಕಲು ಅನ್ಸ್ಬಿಟ್ಟಿದೆ. ಆದ್ರೆ ಹೆಣ್ಣಿಗೆ ಒಂದು ಸಾಂಗತ್ಯ ಬೇಕೇ ಬೇಕು ಅನ್ನೋದಂತೂ ಖಂಡಿತ ಸತ್ಯವಾದ ಮಾತು.

ಹೆಣ್ಣು ಇನ್ನೊಂದು ಮದುವೆ ಆದ್ರೆ ಏನ್ ಅಡ್ಡಿ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡ್ರು ಕೂಡ ಒಳಗೊಳಗೆ ಜನರ ಭಾವನೆ ಚಿ ಯಾಕೆ ಬೇಕು ಅಂತ ಅನ್ಕೊಳ್ಳೋದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತಾನೆ ಅನ್ಸ್ಬಿಟ್ಟಿದೆ. ಒಂದ್ ಹೆಣ್ಣು ಹೆಂಡತಿ ಇಲ್ಲದೆ ಇರೋ ಒಬ್ಬ ವಿಧುರನನ್ನ ವರಿಸೋಕೆ ಹೇಗೆ ಒಪ್ಕೊಳ್ತಾಳೋ ಹಾಗೆ ವಿವಾಹಕ್ಕೆ ಮದುವೆಗೆ ಯೋಗ್ಯನಾಗಿರೋ ಒಂದು ಗಂಡು ಕೂಡ ಗಂಡ ಇಲ್ಲದ ಒಂದು ಹೆಣ್ಣನ್ನ ಮದುವೆಯಾಗಕ್ಕೆ ಯಾಕೆ

ಮೆದುಳೆಯನ್ನ ಸರಾಗವಾಗಿ ಮದುವೆ ಮಾಡ್ಕೊಳ್ಳೋಕೆ ಯಾವುದೇ ಧರ್ಮದ, ಕಾನೂನಿನ, ಜಾತಿಯ ಕಟ್ಟುಪಾಡುಗಳೇನು ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಬೇಕಾಗಿರೋದು ಒಂದಷ್ಟು ಮಾನಸಿಕ ಸಿದ್ಧತೆ ಅಷ್ಟೇ. ಇವತ್ತಿನ ನಮ್ಮ ಯುವ ಮನಸ್ಸುಗಳು ಏನಿದೆ ಅದಕ್ಕೆ ಒಂದಿಷ್ಟು ಭರವಸೆ ಅವಶ್ಯಕವಾಗಿ ಬೇಕೇ ಬೇಕು. ಒಂದು ದಿಟ್ಟ ನಿರ್ಧಾರ, ಬದುಕಿನ ಬಗ್ಗೆ ಭರವಸೆ, ಇದಿಷ್ಟಿದ್ರೆ ಖಂಡಿತ ಈ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ.

ಛೇ, ವಿಧವೆ ಅನ್ನೋಳು ಅಪವಿತ್ರಳು ಅನ್ನೋ ಭಾವನೆಗೆ ನಮ್ಮ ಜನ ಪೂರ್ಣ ವಿರಾಮ ಹಾಕ್ಲೇಬೇಕು. ಗಂಡು ಅಪವಿತ್ರನಲ್ಲ ಅಂತ ಅಂದ್ರೆ ಹೆಣ್ಣು ಹೇಗೆ ಅಪವಿತ್ರಳಾಗ್ತಾಳೆ ಅಂತ ಯೋಚಿಸ್ಬೇಕು. ಹೆಣ್ಣು ಗಂಡಿನ ಮಧ್ಯ ತಾರತಮ್ಯ ಭಾವನೆ ಇರಲೇಬಾರದು, ಕೀಳು ಭಾವನೆ ಖಂಡಿತ ತೋರ್ಲೇಬಾರದು. ಹೀಗೆಲ್ಲ ಸಮಾಜ ಮಾತಾಡಿದ್ರು ಕೂಡ ಹೆಣ್ಮಕ್ಕಳನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಇನ್ನೂ ಹೆಚ್ಚಾಗಿ ಕಂಡುಬರ್ತಾ ಇಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಏನ್ ಮಾಡಬೇಕು ಅನ್ನೋದಾದ್ರೆ, ನಮ್ಮ ಇವತ್ತಿನ ಯುವ ಜನರು ಯಾರಿದ್ದಾರೆ ಅವರಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸಿ ಮಾನವೀಯ ಮೌಲ್ಯಗಳನ್ನ ಕಲಿಸಿ ವಿಧವೆಯರನ್ನ ಬೆಳೆಸೋ ಪ್ರಯತ್ನ ಆ ಯುವ ಜನತೆಯಿಂದ ಆಗ್ಲೇಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಈ ಕೆಲಸಗಳನ್ನ ಮಾಡ್ತಾ ಇದೆ. ಅವರಿಗೆ ಬೆಂಬಲವಾಗಿ ಸಮಾಜ ನಿಲ್ಲೇಬೇಕು. ಪ್ರೀತಿ ವಿಶ್ವಾಸಕ್ಕೆ ಪಾತ್ರಳಾದ ಒಬ್ಬ ಮುಗ್ಧ ಹೆಣ್ಣಿನ ಹೊಸ ಬಾಳನ್ನ ಬೆಳಗೋಕೆ ನಮ್ಮ ಇವತ್ತಿನ ಯುವ ಮನಸ್ಸುಗಳು ಖಂಡಿತ ಮುಂದಾಗಬೇಕು. ಹೆಣ್ಣಿಗೆ ಸಮಾನತೆ ಕೊಡಬೇಕು ಅಂತ ಪ್ರತಿಪಾದಿಸೋ ಗಂಡು ಈ ಕೆಲಸದಲ್ಲಿ ಮಾದರಿಯಾಗಬೇಕು, ಅನುಕರಣೀಯನೂ ಕೂಡ ಆಗಬೇಕು. ಇದಕ್ಕೆಲ್ಲ ಯಾವುದೋ ಜಾಗೃತಿ ಕಾರ್ಯಕ್ರಮ ಇರಬಹುದು ಅಥವಾ ಯಾವುದೇ ಪ್ರಚಾರ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಬೇಕಾಗಿಲ್ಲ. ಗಂಡಿಗೆ ಇಷ್ಟವಾಗೋ ಒಂದು ಹೆಣ್ಣು ಸಿಕ್ಕರೆ ಸಾಕು, ಅವರಿಬ್ಬರ ಮನಸ್ಥಿತಿಗಳು ಹೊಂದ್ಕೊಂಡ್ರೆ ಸಾಕು. ಸಾಮಾಜಿಕ ಸ್ಥಿತಿಯ ಅಗತ್ಯ ಅಲ್ಲಿ ಬರಲ್ಲ, ಆಗ್ಲೇ ಸಮಾನತೆಯ ಮನೋಭಾವ ಸಮಾಜದಲ್ಲಿ ನಿರ್ಮಾಣ ಆಗುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3. ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ ಇದು. ಸುಕೂನ್

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 9:30 ಹತ್ರ ಬರ್ತಾ ಇದ್ದೀವಿ. 9:27 ಆಗಿದೆ. ಕಾರ್ಯಕ್ರಮದಲ್ಲಿ ಇನ್ನೀಗ ಮುಂದುವರೆಯೋಣ. ಮುಡಿ ಬರ್ತಾ ಇದೆ ಕಿಶೋರ್ ಕುಮಾರ್ ಹಾಗೆ ತಾಮ್ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆಜ್ ಮದ್ ಹೋಶ್ ಹುವಾಜ.

आप मुस्कुराइए।

muskodaj. Pelezerna a muskodaj. Pelezerna a muskodaj. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ ಬೋನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋಸ್. ಅದ್ಭುತವಾದ ಕಿಶೋರ್ ಕುಮಾರ್ ಅವರ ಹಾಡು ನಿಮಗಾಗಿ ಮೂಡಿಬಂತು. ಆಪ್ಯಾ ಆಯೆ ಕಿಸ್ಲಿಯೇ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಧರ್ಮಣ್ಣರವರು. ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಅಭಿಜಿತ್ ರವರು. ಸುಗುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹನುಮಂತೇಗೌಡರವರು. ಕಿಶನ್ ರೋಷನ್, ಶೋಭಾರಾಣಿರವರು, ಹಾಗೆ ಅನಂತ್ ಕುಮಾರ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಹಾಡುಗಳು ಅಂತ ಹೇಳಿ ನಮ್ಮ ರನ್ನಿಂಗ್ 548 ಸಂದೇಶ. ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತೆ. ಮೊಹಮ್ಮದ್ ರಫೀರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಅವರು ಕೂಡ ಹಾಡಿಗೆ ಧ್ವನಿಯಾಗ್ತಿದ್ದಾರೆ. ಕವಿ ಕವಿ ಚಿತ್ರದ ಶೀರ್ಷಿಕೆ ಗೀತೆ ಖಯಾಮ್ ರವರ ಸಂಗೀತ ಸಂಯೋಜನೆಯಲ್ಲಿ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ವಿಶೇಷವಾದ ಗೀತೆ ಮುಖದರ್ ಕಾ ಸಿಕಂದರ್ ಚಿತ್ರದಿಂದ ಮೂಡಿಬಂತು ದಿಲ್ ತೋ ಹೈ ದಿಲ್. ಅದ್ಭುತವಾದ ಕಲ್ಯಾಣ್ ಜಿ ಆನಂದ್ ಶಿರ್ ಅವರ ಸಂಗೀತ ಸಂಯೋಜನೆ ಗೀತೆ ಇದಾಗಿತ್ತು. ಇನ್ನೀಗ ಮೂಡಿ ಬರ್ತಾ ಇದೆ ಪ್ಯಾರ್ ದಿವಾನಾ ಹೋತಾ ಹೈ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ.

ಆತ್ಮೀಯ ಪ್ರೀತಿಯ ಸ್ವಾಗತ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ ಕನಸಿನ ಲೋಕ ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಪ್ರವೀಣ್ ಜೋಯಿಸ್. ಮುಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆಂಪು ಗುಲಾಬಿಯ ಚಂದಕಿ ಚಲುವೆ. ಅದ್ಭುತವಾದ ಈ ಹಾಡು ಸೋತುಗಿದ್ದವಳು ಚಿತ್ರದಿಂದ ಕುವೆಂಪುರವರ ಸಾಹಿತ್ಯ ಇರುವಂತಹ ಗೀತೆ ಎಂ ರಂಗರಾವ್ರವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಬರೆದಿ ನೀನು. ನನ್ನ ಹೆಸರು ಹಾಡು ಅದ್ಭುತವಾದ ಈ ಹಾಡು ಎಸ್ ಜಾನಕಿರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಸೀತಾ ಚಿತ್ರದಿಂದ, ಅರಂಜಯ ಗೋಪಾಲ್ರವರ ಸಾಹಿತ್ಯದಂತಹ ಗೀತೆ, ವಿಜಯ ಭಾಸ್ಕರ್ರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂತು. ಇನ್ನೀಗ ಮೂಡಿಬರ್ತಾ ಇದೆ ಪಿ ಬಿ ಶ್ರೀನಿವಾಸರವರ ಧ್ವನಿಯಲ್ಲಿ ಸನಾದಿ ಅಪ್ಪಣ ಚಿತ್ರದಿಂದ, ಚಿವುದಶಂಕರ್ರವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಗೀತೆ ನಾನೇ ತಾಯಿ ನಾನೇ ತಂದೆ.

ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 10:18 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳೊಂದು ಮೆಲುಕಾಗಿ ಮೂಡಿ ಬರ್ತಾ ಇದೆ. ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಅದ್ಭುತವಾದ ಹಾಡುಗಳು ಅಂತ ನಾಗರಾಜ್, ನಾಗರತ್ನ, ಗೀತಾ, ರೋಹಿಣಿಯರವರು ಸಂದೇಶವನ್ನು ಕಳಿಸಿದ್ದೀರಿ. ವಿಜಯಪುರದಿಂದ ಇಸ್ಮಾಯಿಲ್ ಅವರಿಂದ ಸಂದೇಶ, ಶಾಂತಾಚಾರ್ ಅವರಿಂದ ಸಂದೇಶ, ಅದ್ಭುತವಾದ ಹಾಡುಗಳು ಅಂತ ಶ್ರೀನಾಥರು ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ಮಧುರ ಗೀತೆಗಳು ಬಾಲ್ಯದ ನೆನಪುಗಳನ್ನು ತರ್ತಾ ಇದೆ ಅಂತ ಹೇಳಿ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ನಾಯ್ಕ್ ಅವರಿಂದ ಸಂದೇಶ, ಸುಭಾನ್ ಕೋರಿಯವರು ಕೂಡ ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಹಾಡುಗಳು ಅಂತ ಹೇಳಿ ಸಿಂಧು ಕುಲಕರ್ಣಿಯರವರು ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನೀವೆಲ್ಲರ ಸಂದೇಶಕ್ಕೆ. ಜಯೇಶ್ವರಿಯರವರಿಂದ ಸಂದೇಶ, ಹಾಗೆ ನಂಬರ್ ರನ್ನಿಂಗ್ 5314 ಇಂದ ಕೂಡ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ ಇನ್ನೀಗ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ ಏನೋ ಸಂತೋಷ. ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ, ಗೀತಪ್ರಿಯರವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿರವರು ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ FM ರೈನ್ಬೋ ಕನ್ನಡ ಕಾಮನವಿಲ್ಲು.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ್ ಬ್ಲೂ ಸಮಯ ಆಗಿದೆ. 10:30 ನಿಮ್ಮೆಲ್ಲರಿಗಾಗಿ ಅದ್ಭುತವಾದ ಗೀತೆಗಳು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇದೆ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೀರ್ತನ ಗೀತಾರವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಅದ್ಭುತವಾದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತಾರೆ. ಸಂಜಯ್ ರವರು ಅದ್ಭುತವಾದ ಕನಸಿನ ಲೋಕ ಇದು, ಉಮೇಶ್ ರವರ ಸಂದೇಶ, ಚಿದಾನಂದ್ ಟಿವಿ ರವರು ಟಿವಿ ಸರ್ಕಲ್ನಿಂದ ಚಿದಾನಂದ ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಯಡಿಯೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅನುಭವ್ ಕೆ ಆರ್, ಹಾಗೆ ರಮೇಶ್ ಗಾಯತ್ರಿ ನಗರದಿಂದ ಧನ್ಯವಾದಗಳು ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಗಳಿಗೆ ಅಂತ ಹೇಳ್ತಾ ಇನ್ನಷ್ಟು ಸುಮಧುರ ಗೀತೆಗಳು ಈ ಹೊತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇನ್ನೀಗ ರಾಜ ನನ್ನ ರಾಜಚಿತ್ರದಿಂದ ತನುವು ಮನುವು ಜೊತೆಯಾಗ್ತಿದ್ದಾರೆ. ಎಸ್ ಜಾನಕಿ ರವರು, ಚಿದುಶಂಕರ್ ಅವರ ಸಾಹಿತ್ಯ, ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ನೀವು ಕೇಳ್ತಾ ಇರೋದು ಕಾರ್ಯಕ್ರಮ ಕನಸಿನ ಲೋಕ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕೀರ್ತನ ಅವರು, ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶ ಬಂದಿದೆ. ನಂಬರ್ ರನ್ನಿಂಗ್ 619 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅಮೋಘವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ ಯಶಸ್ವಿನಿ ಗಿರಿಶಮ್ಮನ್ ಅವರು. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಗುಣವತಿ ಬಿಂಪಾರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಇನ್ನೀಗ ಮುಂದುವರಿಯೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಿಡ್ತಾ ಇದೆ ಮತ್ತೊಂದು ಗೀತೆ, ಪ್ರೇಮದ ಕಾಣಿಕೆ ಚಿತ್ರದಿಂದ ಬಾನಿಗೊಂದು ಎಲೆಯಲ್ಲಿದೆ. ಶಿವದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ್ ಬಿಲ್ಲು 10 ಗಂಟೆಯಲ್ಲಿ 6 ನಿಮಿಷ ಅದ್ಭುತವಾದ ಗೀತೆಗಳು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ. ಆಕಾಶವೇ ಬೀಳಲಿ ಮೇಲೆ ಮೂಡಿ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ನ್ಯಾಯವೇ ದೇವರು ಚಿತ್ರದಿಂದ ಈ ಗೀತೆ.

ಮತ್ತು ಎಫ್ ಎಂ ರೈನ್ಬೋ ಕನ್ನಡ ಕಾವನವಿಲ್ಲು 10:53. ಇವತ್ತಿನ ಮಾಯಾಲೋಕದಿಂದ ಹಿಡಿದು ಬರುವಂತಹ ಸಮಯ ಕನಸಿನ ಲೋಕದಲ್ಲಿ ತೇಳ್ತಾ ಇದ್ವಿ. ಕೊನೆಯ ಎರಡು ಹಾಡುಗಳು ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅರಳುತ್ತಿದೆ ಮೋಹ ನಿನ್ನ ಮರೆಯಲಾರೆ, ಎರಡು ಗೀತೆಗಳೊಂದಿಗೆ ಕೊನೆ ಮಾಡೋಣ ಇವತ್ತಿನ ಈ ಅದ್ಭುತವಾದ ಕನಸಿನ ಲೋಕದ ಪಯಣವನ್ನು. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾವನವಿಲ್ಲು ಎಫ್ ಎಂ ರೈನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: Sunday do non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 11:04, 11:05 ಮೂಡಿ ಬರಲಿದೆ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತೆ. ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು. ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭರಾತ್ರಿ.